0: ಅದನ್ನ ಹಿಂಗ್ಲಿ ಬಾ ಹೇಗೆ ಮುಂಚೆ ಹಸಿದಾಗೆ ದಾಳೆ ಮಗಿ ಕಡೆ ಅಪ್ಪ ಅಮ್ಮ ಅಮ್ಮ ಮುಗ್ಲೆ ಬೀರಿ ಬಗ್ಗೆ
1: ರಾಣಿ, ನಂಗೆ ವರಿ ಪುಂಬ. ಐ ಲೋಯಿನ ಖಂಗೆ, ಐ ಲೋಯಿನ ತಾ ಕರಿಯಿನು ನನ್ನ ದುಃಖಂತನ ಖಲ್ಲಿಸಿವು. ಹಾ, ಕರಿಯುವ ಕಲ್ದು ಅದು ಗ್ಯಾಮ್ನ ಸೋನ್ ಧರಿಸಿ ಕರಿಗಿನು ಹಾಯ್ವು. ಇವೆ ಐ ವಾಹಿಗೆ ವಕಲ್ ಸೆ ನುಂಗಾಯಿನ ಹಿಂಗ್ ಬರ್ಸು ತಮ್ಸಿ
0: ಮದು ಮದು ಹೋಯ್ತು ಅರೋಯ್
1: ಕರಿಗಿ
0: ದಾಳೆ ಎಂಬಗೆ ಇಲ್ಲಿ ಉರಬ ಪುನ್ಸಿ ಇಸಿಲ್ದು ಲೈನಾ ಹೋಲ ಬಾಯಿಗೆ ಪುನ್ಸಿ ಇಸಿಲ್ಸೆ ಯಾನ್ಸ ನಿಂದ್ರೆ
1: ರಾಣಿ
0: ಹೇಗಿಲ್ಲ ಮೌಡಿಬ ಪುನ್ಸಿ ಮತ್ತೆ ಕ್ರಾಸಿದೆ ಇನ್ನಿಂಗ್ ತಮ್ಮ ಹಿಂಗನ್ ಬಿರೋ ದಾಳೆ ಎಂಬ
1: ಸೆ ಐನ್ ಹಾಯ್ಸವ ಅಮತ್ತೊಂದನ್ನ ಸೋಯ್ತನ ಯಾವಿಯು
0: ಮದುಗೆ ಮತ್ತ ಮದು ಹೆಂಕ್ರೆ ಔಷಧಿ ಹೋಯ್ತು ಹೋಗ್ಬ ಯಾರು ಇದ್ದಾಳೆ ಎಂಬ
1: ಯಾರು ಓಯ್ಬಿ ಯಾವ ಯಾವ ಯಾಮ್ನ ಲೈರಿ ಯಾನಿ ಗಸಿದಿ ನಂಗ್ ಹೆಂಗೊಂದು ಮತ್ತೆ ಕಚ್ಚ ತಂಗ್ ಪಿಬಿಯು
0: ಕರಿನು ಕರಿನು ಹಬಿರಿ ಮದು ಬದಾಳೆ ಎಂಬ ಮತ್ತೆ ಅಯ್ಯಾಬಂಗ ಬಾಯ್ ದಾಳೆ ಎಂಬಸು ಅವ ಅಪಂದ ತಹ ನಿಂಗ್ದೆ ಐಗೆ ಹೆಂಗ್ ಬಿದ್ದು ಐವು ಕಂತನ ಬಗ್ಗೆ ಮೇಕೊಬ್ಬ ಮತ್ತಂಗ್ ಪಿಬಿರರು ಇದ್ರ ದಾಳೆ ಎಂಬ
1: ಪರೆ ಪರೆ ಅರೋಯ್ವು ಓಯ್ನ ನಂಗಿ ನಫಂದ ಐನ ಹೈಸ ನಂಗ ಐಗೆ ಉನ್ನಬಗಿ ಅಯಾವ ಅಮ್ಮ ಕತಂಗ್ದಿ ನಂಗ್ ಹೆಂಗೊಂದು ಪಿಬಿಯು ಇವೆ ಐ ಹೈಯಂಗಿ ನುಂಥಿಲ್ ಪುಂಗನಿ ತಾವ ಮತಂದ ಐ ನಂಗು ಮಫಂಸ್ದ ಲೌಗುಲಾಕೆ ನಂಗ್ ಐವು ಆಯ್ದ್ರು ಲೈರಮುಕೋ ರಾಣಿ ನಸಿಗಿದಿ ಐಸ ಕಡೆ
0: ಐವು ಕರಿ ಹಾಯು ಹಾಯ್ಬನು ಐವು ಕರಿ ಹಾಯು ಹಾಯ್ಬನು

ಅತಿಯ ಶುಮಶಕ್ ಓನ್ ಖರೆ ಅಮುಕ್ ಸುಂಗಾಲ್ಹಲ್ಲಿ ಅಮುಕ್ ಸುಮಾಮ್ಹಲ್ಲಿ ಐಗಿ ಥಮೊಯ್ದದಿ ನಹಾಕ್ನ ಲಂಗ್ಲಬ ಕೊರವ್ಗಿ ಮಸೆ ಕುಮ್ನ ಗಾಲರಿ ಮುಥತ್ಪ ಸುಂಗಮ್ಲರೊಯ್ ಕದಾನಸು ಮಥಂಗ್ದ ಅಮುಕ್ ತಾಬಿರಸಿ ನುಮಿಟ್ನ ಥೊರಕ್ಪದ ಲಾನ ಕಫೌಯಿ ಫಿಲ್ಮ್ ಅಸಿದಗಿ ನೌಬೊಯಮದಿ ಪುಷ್ಪರಾಣಿ ಅನಿ ಪುನಃ ಸಕ್ಮಿನವ ಇಸೈ ಅಮ ಇಸೈ ಅಸಿಗಿ ಸೈರೆಂಗ್ಬ ಕುಮುದಿನಿ ಮೊಯ್ರಾಂಗ್ ಥೇಮ್ ಸೈರಾಂಗ್ಬನ ಗೋಪಿ

ನಹಾಕಿ ಮಿಸ್ನಾನ ಲೂರವ ಲಾಯ್ಜನಿ, ನಹಾಕಿ ಮಿನೋಕ್ನ ಮೇಂಗ್ಲವ ಥಬಲ್ಗಿ ಪೋಮ್ನಿ. ಲಚ್ಚನಿಂಗಿನಂಗು ಥಮೊಯ್ ನುಂಗ್ದ, ಎಂಗ್ಜನಿಂಗಿನಂಗು ಥಮೊಯ್ ಪೇನ, ಒಯ್ಜನಿಂಗಿನಂಗು ಪುನ್ಸಿಗಿ ಖೊಂಗ್ಲೋಯ್. ಮಥಂಗ್ದ ಮುಕ್ ತಾವಿರಸಿ ಇಂಗೇನ್ಗೆ ಅತಿಯಾ ಫಿಲ್ಮ್ ಅಸಿದಗಿ ನಾವು ಬೊಯ್ನ ಸಕ್ಪ ಇಸೈಯಮ್ಮ. ಇಸೈ ಎಸಿಗಿ ಸೈರೆಂಗ್ಬ ಕಿಶೋರ್ ಕುಮಾರ್, ಸೈರಾಂಗ್ಬ ಆರ್ ಕೆ ಜಿತೇನ್.

0: 건강기 더럼 따비리 아더마 더럼 따비리 바시 아카스바니 펄리
1: 인도라마 컴퍼니기 석티만 우르자 파우 아마디 마히마룸 코디모타 시즌 바야르바 케지 아마 케지 망아 아마디 케지 타라 비오피피 백 아마디 케지 타라 기 버켓 오이나 팡 비가네 상암다 케지 타라 마리기 짱다 마칼 코디모키 마히마룸 아마디 마나마 싱데 시즌 바야이 차라 훈바 아마디 타바다 나트라가 아한베 이싱 짠바 마탐다 팜비 아투나 마팔 사르파 아마디 마헤 야라코 마탐다 시즌 가네 마신 팜비 싱다 마창오이 버친자 카본 팡할레 마라 칼할레 아마디 팜비 기 마사마 우파할레 헤나마요 ಚೊಂಗಲ್ಲಿ ಅಮದಿ ಮಸಾ ಮರಿಂಗ್ ಫಂಡುಗಲ್ಲಿ ಪೋಥೋಕ್ ಪುಥೋಕ್ಪಗಿ ಚಾಂಗ್ ಹೆಂಗಲ್ಹಲ್ಲಿ ಲೈಬಾಕ್ತೆ ಇಸಿಂಗ್ ಚುಪ್ಚನ್ಬಗಿ ಚಾಂಗ್ ವಾಂಗಲ್ಲಿ ಮರಮಸಿನ ಇಸಿಂಗ್ ಹಂಥನ ಚನ್ಬಯಾಯ್ ಲೈಬಾಕ್ತೆ ಯಾವುಬ ಲೈಹಾವ್ಗೆ ಚಾಂಗ್ ವಾಂಗಲ್ಹಲ್ಲಿ ಸಿಜಿನಬಿಯು ಶಕ್ತಿಮಾನ್ ಊರ್ಜಾ ಫಂಫಂ ಇಂದೋರಮಾಗಿ ದಿಲರ್ ಸಿಂಗ್
2: ಮೈಕು ಕಾಪ್ಥೋಕ್ಪಾ ಫೋಗಿಂಗ್ ತೌಬನ ಡೆಂಗಿ ಥೆಂಗ್ಬ ಗಮ್ಲೋಯ್
3: ಡೆಂಗಿ ಹೈರಿಬ ವೈರಸ್ ಅಂಥೋಕನ್ಬ ಲೈನಾ ಮಖಲಸಿ ಮಹಿಗ್ ಯಾವರಬ ಎಡಿಸ್ ಕೌಬ ಕಾಂಗ್ ಮಖಲ್ ಅಮನ ಚಿಕ್ಪದೆಗಿ ನಹಲ್ಲಿ ಕಾಂಗ್ ಮಖಲಸಿ ಅಯುಕ್ ನುಂಗ್ಥಿಲ್ಗಿ ಮತಂದತ ಅಯಾಮ ಚಿಕ್ ಎ
4: ಲಾಯೋಂಗ್ ಸಿಂಗ್ದಿ ಅರುಂ ಕನ್ನ ಹೌಬ ಕೋಕ್ ಯಾಮ್ನ ಕನ್ನ ಚಿಕ್ಪ ಸರು ಸಯಾಂಗ್ ಚಿಕ್ಪ ಮಿತ್ಕಿ ಮನುಂಗ್ ಥಂಗ್ಬ ಸರುಕ್ತ ಚಿಕ್ಪ ನಾಬ ಫೌಬ ಮಾಯಿಂಗಕ್ ಅಮದಿ ಥಬಾಕಿ ಸರುಕ್ತ ಲಾಯ್ ಥೋಕ್ಪಗುಮ್ನ ಮಪಾಕ್ ಮಪಾಕ್ ಥೋಗ್ಲಕ್ಪ ಶಿನಿ
3: ಲೈನಾ ಅಸಿ ಒಯ್ಬ್ರ ಖಂಗ್ದೋಕ್ನಬ ರಿಮ್ಸ್ ಅಮದಿ ಜೆನಿಮ್ಸ್ಕಿ ಮೈಕ್ರೋಬಯಾಲಜಿ ಡಿಪಾರ್ಟ್ಮೆಂಟ್ ತಾ ಈ ಚಾಂಗ್ ಯಂಗ್ ಥೋಕ್ಪಿಯು
4: ಲೈನಾ ಅಸಿದಗಿ ಗಾ ಥೋಕ್ನಬ ಪಾಂಬೈ ಸಿಂಗ್ದಿ
3: ಅಚೋನ್ಬ ಫುರಿತ್ ಫಿರೋಲ್ ಲಿಪಿಯು ಅಯುಕ್ ನುಂಗ್ಥಿಲ್ಗಿ ಮತಂದಸು ರೆಪಲೆಂಟ್ ಮಸ್ಕಿಟೋ ಕಾಯಿಲ್ ಎಲೆಕ್ಟ್ರಿಕ್ ವೆಪ್ಪ ಮೇಟ್ನ ಚಿಂಗ್ಬ ಸಿಂಗ್ ಸಿಜಿನಬಿಯು
4: ಸಿಜಿನದ್ರಬ ಹುಂದೋಕ್ತನ ಥಂಬ ಪಾತ್ರ ಸಿಂಗ್ ತಯಾರ್ ಸಿಂಗ್ ಚಪ್ಪು ಅಕಾಯ್ಬ ಪ್ಲಾಸ್ಟಿಕ್ ಕಪ್ ಕೌಕ್ತಾನ ಚಿಂಗ್ಬ ಇಸಿಂಗ್ ತುಂಬ ಯಾವ ಪೊಲಂ ಸಿಂಗ್ ಥಂದನಬ ಹೊನಸಿ
3: ಪಾವು ಜೇಂಜರಿಬ ಡಿರೆಕ್ಟೊರೇಟ್ ಆಫ್ ಹೆಲ್ತ್ ಸರ್ವಿಸಸ್ ಅಮದಿ ನ್ಯಾಷನಲ್ ಹೆಲ್ತ್ ಮಿಷನ್ ಮಣಿಪುರ್
5: ಸಾಯಿರಾಮ್ ಕಾಲೇಜ್ ಕೆ ಅಡ್ಮಿಷನ್ ಹೌಜರೆ ಮಣಿಪುರ್ ಯೂನಿವರ್ಸಿಟಿ ದ ಅಫಿಲಿಯೇಟ್ ತೌಬ ಯು ಜಿ ಸಿ ನ ಸು ರೆಕಗ್ನೈಸ್ ತೌಬ ಲಾಂಗ್ಜಿಂಗ್ ಅಚೌಬದ ಲೈಬ ಸೌತ್ ಏಷ್ಯನ್ ಇನ್ಸ್ಟಿಟ್ಯೂಟ್ ಆಫ್ ರೂರಲ್ ಅಂಡ್ ಅಗ್ರಿಕಲ್ಚರಲ್ ಮ್ಯಾನೇಜ್ಮೆಂಟ್ ದ ಬಿ ಎಸ್ ಸಿ ಅಮಸುಂಗ್ ಎಮ್ ಎಸ್ ಸಿ ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಗೆ ಅಡ್ಮಿಷನ್ ಹೌಜರೆ ಅಕಕ್ನಬ ಸಿಟ್ ಮಸಿಂಗ್ ನಿ ನಸಿ ಮುಂಗ್ ಲಾತ್ತು ನಮಿಂಗ್ ಚಾನ್ಸನ್ ಬಿಹು ಅಕೋಯ್ ಕಾಂಟ್ಯಾಕ್ ನಂಬರ್ 7641811242
6: ಲಾಕ್ಲಿಬ ಜೂನ್ಗೆ ತಾರೀಖ್ ಕುಂತ್ರ ಇಂಗಾಗಿ ಪೂರ್ಣಿಮಾ ಲೈಬಾಕ್ ಪೊಕ್ಪ ನುಮಿತ್ಗೆ ಅಯುಕ್ ಪುಂಗ್ ತರುಕ್ತಗಿ ಪುಂಗ್ ಮಾಪಲ್ ಫಾವ್ಬ ಮೈಬಮ್ ಸಾಗೈಗಿ ಲೈಮ ಪೊಕ್ಪಮ್ದ ಲೈಬ ಇಬುದೌ ಇಬೆಂದೌ ಅಪೋಕ್ಪ ಅಪೋಕ್ಪಿ ಅನಿಗಿ ಮಫಮ್ದ ಸಾಗೈ ಚಾಸಿಂಗ್ನ ಖುರುಂಜಬಗ ಲೊಯ್ನನ ಲನ್ ಥುಮ್ ನಿಜಬಗಿ ನುಮಿತ್ ಅದು ಥೋಕ್ಲೆ ಮರಮದುನ ಮೈಬಮ್ ಸಾಗೈಗಿ ಸಾಗೈ ಚಾ ಖುದಿಂಗ್ಮಕ್ನ ಸಾಗೈಗಿ ಹೈರಾಂಗ್ ಲೈರಾಂಗ್ ಅಮದಿ ಗಮ್ಜಬ ಕಚ್ಚದುನ ಥೌನಿಜಹೌನನಬ ಅಪುನ್ಬ ಮೈಬಮ್ ಸಾಗೈ ಚೌಖಲ್ಲುಪ್ ಮಣಿಪುರ್ನ ಪಾವ್ಜೆಲ್ಲಕ್ಲಿ
7: ನೊಂಗ್ಪೋಕ್ ಥೋಂಗ್ ಹಾಂಗ್ಬಾ ನೊಂಗ್ಪೋಕ್ ಥೋಂಗ್ ಹಾಂಗ್ಬಾ ಕಬುಯ್ ಸಲಾಂಗ್ ಮೈಬ ಹೆಲ್ತ್ ಕೇರ್ ಪ್ರೈವೇಟ್ ಲಿಮಿಟೆಡ್ ಕಸಮ್ ಟ್ರೇನಿಂಗ್ ಅಕಾಡೆಮಿನ ಸಿಂಜದುನ ಲಾಗಿಬ ಜೂನ್ಗೆ ತಾರೀಖ್ ಕುನಿಪಾನ್ ಲಿಸಿಂಗ್ ಅನಿ ಕುಂತರುಕ್ ನೊಂಗ್ಮೈಜಿಂಗ್ ನುಮಿಟ್ ಅಯುಕ್ ಪುಂಗ್ ಮಾಪನ್ ಮಖಾಯಿ ತಾಬ ಮತಂದ ಕಕ್ಸಿಂಗ್ಗೆ ಲೈಬ್ರೆರಿ ಆಡಿಟೋರಿಯಂದ ನೊಂಗ್ಪೋಕ್ ಥೋಂಗ್ ಹಾಂಗ್ಬಾ ಹಾಯ್ನ ಮಿಂಗ್ಥೋನ್ಬ ಲಕಿ ಕಸಮ್ಗೆ ಪ್ರೋಗ್ರಾಮ್ ಅಮ ಪಾಂಗ್ಥೋಕ್ಸರಗನಿ ಇರೈಸಾ ಸಿಂಗ್ನ ಪ್ರೋಗ್ರಾಮ್ ಅಸಿ ಯಾವಿರನಬ ಅಮದಿ ಮಸಿದ ಕರಿಯರ್ ಸೆಂಬಿನಿಂಗ್ಬಸಿಂಗ್ನ ಪ್ರೋಗ್ರಾಮ್ ಅಸಿದಗಿ ಹೆನ ಕುಪ್ತನ ಖಂಗ್ಬೀರನಬ ಪಾವ್ಜೆಂಜರಿ
8: ಸ್ಕೈ ಹಾಸ್ಪಿಟಲ್ನ ಮಣಿಪುರದ ಹಾರ್ಟ್ ಅಟ್ಯಾಕ್ ಲೈನ್ ನಮಗಿದಮಕ್ 24/7 ಎಮರ್ಜೆನ್ಸಿ ಸರ್ವಿಸ್ ಪೀದುನ ಲಾಕ್ಲಿ ಕರಿಗುಂಬ ಅದೋಮ್ದ ಹಾರ್ಟ್ ಅಟ್ಯಾಕ್ ಲಯೋಂಗ್ ಹಾಯ್ಬದಿ ಇಕಂಗ್ ಖಂಗೋಗ್ದನ ಥಬಾಕ್ ನಾಬ ಸೋರ್ ಹೊನ್ಬ ವಾಬ ಒಯ್ ಥಂಗ್ಬ ಪಾಮೋಮ್ ನಾಬ ಥಬಾಕ್ ಲುಂಬ ವಾಂಥರಕ್ಪ ಅಸಿನಚಿಂಗ್ಬ ಸಿಂಗ್ ಅಸಿ ಥೆಂಗ್ನಬಿರಬದಿ ಥೆಂಗ್ಥಬಿರಗನು ಅಥುಬ ಮತಂದ ಸ್ಕೈ ಹಾಸ್ಪಿಟಲ್ದ ಲಾಕ್ಪಿದುನ ಖ್ವಾಯ್ದಗಿ ಎನ್ನ ಫರಬ ಎಕ್ಸ್ಪೀರಿಯನ್ಸ್ ಲೇರಬ ಹಾರ್ಟ್ ಸ್ಪೆಷಲಿಸ್ಟ್ ಕ ತಾನಬಿದುನ ಕುಯಿನ ಹಿಂಬ ಯಾನಬಗಿ ಕುದುಂಗ್ಸಾಬ ಲೋಬಿಯು ಸ್ಕೈ ಹಾಸ್ಪಿಟಲ್ದ ಮಕಲ್ ಕಯಾಗಿ ಚಾಂಗ್ ನಾಯ್ನ ಹಾರ್ಟ್ಗೆ ಒಯ್ಬ ಲಯಂಗ್ಲಿಬ ಸರ್ವಿಸಸ್ ಸಿಂಗ್ದಿ ಇಪಿಎಸ್ ಆರ್ಎಫ್ಎ ಫಾರ್ ಪಾಲ್ಪಿಟೇಷನ್ ಡಿವೈಸ್ ಕ್ಲೋಸಸ್ ಆಫ್ ಎಎಸ್ಡಿ ವಿಎಸ್ಡಿ ಅಮದಿ ಪಿಡಿಎ ಹೋಲ್ ಇನ್ ಹಾರ್ಟ್ ಕೊರೋನರಿ ಎಂಜಿಯೋಪ್ಲಾಸ್ಟಿ ಅಂಡ್ ಸ್ಟೆಂಟ್ ಇಂಪ್ಲಾಂಟೇಷನ್ ಪೇಸ್ ಮೇಕರ್ ಐಸಿಡಿ ಕೊಂಬೋ ಇಂಪ್ಲಾಂಟ್ ಬೆಲೋನ್ ಡೈಲೇಷನ್ ಆಫ್ ಹಾರ್ಟ್ ವಾಲ್ವ್ಸ್ ಓಪನ್ ಹಾರ್ಟ್ ಸರ್ಜರಿಗೆ ಮಕಲ್ ಕುದಿಮಕ್ ಹೈಬದಿ ಕೊರೋನರಿ ಆರ್ಟರಿ ಬೈಪಾಸ್ ಗ್ರಾಫ್ ಸರ್ಜರಿ ಸರ್ಜಿಕಲ್ ರಿಪ್ಲೇಸ್ಮೆಂಟ್ ಆಫ್ ಹಾರ್ಟ್ ವಾಲ್ವ್ಸ್ ಎಂವಿಆರ್ ಎವಿಆರ್ ಟಿವಿಆರ್ ಪೋಕ್ಪದಲ್ಲಿ ಹಾರ್ಟ್ಗೆ ಅಹೋಬಲೇರಕ್ಪ ಅಗಾಂಗ್ಸಿಂಗ್ ಅಸಿನಚಿಂಗ್ಬಸಿಂಗ್ ಅಸಿ ಲಯಿಂಗ್ಲಿ ಹಾರ್ಟ್ ಓಪಿಡಿ ಟೈಮಿಂಗ್ 8 AM ಟು 5 PM ಮಂಡೇ ಟು ಸಂಡೇ ಹೇನ ಅಕೋಪಮರೋಗಿದಮಕ್ ಸ್ಕೈ ಹಾಸ್ಪಿಟಲ್ಗೆ ರಿಸೆಪ್ಷನ್ಗೆ ತಾನಬಿಯು
7: ಮಹುಶಾದಗಿ ಚನ್ನರಕ್ಪ ಲೈನಿಂಗ್ ಲೈಶೋಲ್ಗ ಲೊಯ್ನನ ಲೈನಿಂಗ್ ಥೌ ಸನಾ ಮಹಿ ಸಿಯಂಗ್ ಹೋಂಗ್ಬಗಿ ಥೌರಂ ಜೂನ್ಗಿ ತಾರೀಖ್ ಕುನ್ಮಾಪಲ್ ಇಂಗಾಗಿ ಅಹಾನ್ಬ ಥಾನಿಲ್ ನಿಂಗ್ಥೌ ಕಾಬ ನುಮಿಕ್ಕೆ ಅಯುಕ್ ಪುಂಗ್ ತರುಕ್ದಗಿ ನುಂಥಿಲ್ ಪುಂಗ್ ಮರಿ ಫಾವ್ಬ ಹಯಿಂಗ್ ಕೊಂಗ್ಬಾನ್ ಉಪೊಂಗ್ ಯುಂಫಮ್ದ ಲೈಬ ಲೈನಿಂಗ್ ಥೌ ಸನಾ ಮಹಿ ಸಂಗ್ಲೆನ್ದ ಪಾಂಗ್ಥುಕ್ಲಗನಿ ಲೈಬಾಕ್ ಮರ ತಪ್ನ ಇಂಗ್ನ ಪಾನನಬ ಕುಂಜಾವ್ ಲೈಚಾವ್ನಬ ಅಮದಿ ಇರಂದ ಮಸಿದ ಪುನ್ನ ಕುಂದಾಮಿನರಿಬ ಕಾಂಗ್ಲುಪ್ ಕುದಿಂಗ್ಮಕ್ ನುಂಶಿ ಸಾನನ ಲೈನನಬಗಿ ಚೆಂಗ್ಬಿ ಚೆಂಗ್ಬ ಹೈದುನ ಲೈಬಾಕಿ ಯಾಯ್ಪನಬ ಲೈನಿಂಗ್ ಥೌದ ಥೌನಿಜಬಗಿ ಥೌರಂಸಿದ ಮಿಯಾಮ್ನ ಸರುಕ್ ಯಾಬಿರನಬ ಲೈನಿಂಗ್ ಥೌ ಸನಾಮಹಿ ಟೆಂಪಲ್ ಬೋರ್ಡ್ಗೆ ಮೆಂಬರ್ ಸೆಕ್ರೆಟರಿ ಸಂದಾಮ್ ಗಂಡರಾಜ್ನ ಪೌಜೆ ಲಕ್ಲಿ
0: ताबिरिबासी आकाशवाणी फाले चथजरीब थौरम परेंग असिगे निमिदांग पुंग निपाल ताहनजगनी रेडियो लीला ओजा मनो अरुई बशरु लीला साने बिगदमना रशियाई फोकस आकाशवाणी इम्फाल हौजिंग निमिदांग पुंग तरे मखाई तारे मणिपुरी तपाउ ताबिरशी

0: 나하랄기 건젤 더럼 따비리바 마룹싱부 라이샴 토이데비나 따람나 옥저리 구름저리 나시기 더럼다 부저럭리 레코르데드 폰인 프로그램 더럼 아시다 탐저리 에비에이션 아마디 호스피탈리티 인더스트리다 나시기 나하싱나 커리어 커럼나 셈가니 하이 바히람 아시다 R&T Institute of Aviation and Hospitality다 도멘 트레이너 오이나 타우푸비리비 아므리타 하이크루즘가 우나두나 와리사바 우나두나 와리사나 비리비 짭리나 마이스남 로이나나 타우람 아시기 레코딩다 사루 야자리비 싱디 기티카 사무라이 라팜 아마디 라이샴 토이데비 따비라시 레코르데드 폰인 프로그램
1: ahan momatte da ozabung asi gi ekoy gi tharamasi da taram nokcheri
2: thank you so much all india radio imphal amadi chapali na bu sung asi gi tharamasi da aibu kobirak pagi namak da hanna da tagachari
1: ahan basidi ozab aviation amadi hospitality high bus sector sa amasi se karino aduga sector asi gi maru oi basing sina kari kari no haibu dom tang thambio
2: aviation haira ga de dom wahai sina dom explain taw jare hai de aviation hai tar de koy gi airport related na chagana airlines ka related oi basi oire adubu aviation se amo hospitality sector ಸುಚಿಂಗೆ ಕೋಯ್ ಹಾಸ್ಪಿಟಾಲಿಟಿ ಹಾಯರಗೆನ ಕೋಯ್ ಹೋಟೆಲ್ ಇಂಡಸ್ಟ್ರಿ ಒಯ್ಬೆಯಾಯ್ ನಟ್ರಗನ ಎನಿ ಕಸ್ಟಮರ್ ಸೆಂಟ್ರಿಕ್ ಒಯ್ಬ ಇಂಡಸ್ಟ್ರಿ ಸಿಬ ಕೋಯ್ನ ಹಾಸ್ಪಿಟಾಲಿಟಿ ಇಂಡಸ್ಟ್ರಿ ಚಿಂಗೆ ಸಮ್ನ ಹಾಯರಬದ ಹಾಸ್ಪಿಟಾಲಿಟಿ ಹಾಯ್ ತಾರಗದಿ ಕೋಯ್ ಕ್ರೂಸ್ ಥಬಕ್ ತೋಬಸಿಸು ಹಾಸ್ಪಿಟಾಲಿಟಿ ಚಿಂಗೆ ರೆಸ್ಟೋರೆಂಟ್ ನಟ್ರನ ಕೆಫೆ ಮದ ಥಬಕ್ ತೋಬಸಿಸು ಹಾಸ್ಪಿಟಾಲಿಟಿ ಚಿಂಗೆ ಬಿಕಾಸ್ ಐನ ಕಸ್ಟಮರ್ ದುಬು ಸರ್ವ್ ತೌದೋಯ್ನಿನ ಅದಗಿರಿ ಕಸ್ಟಮರ್ ದುಬು ಐನ ಯಾಮ್ನ ಹರಾವುತ ಯಾಮ್ನ ವೆಲ್ಕಮ್ ತೌದೋಯ್ನಿನ ಏವಿಯೇಷನ್ ಮಸಾಮಕ್ಸಿಸು ಹಾಸ್ಪಿಟಾಲಿಟಿ ಇಂಡಸ್ಟ್ರಿ ದುಮ್ ಚಿಂಗೆ
1: ಹೋಗಲಿ ಬಂದ ಹರೋ ಸಿಂಗ್ಸಿನ ಹೋಜಿಕಿ ಯಾಮ್ನ ಪಾಮ್ನರಿಬಾ ಲಮ್ಮ ಮಸು ಓಯೆ ಹೋಗಿ ಏವಿಯೇಷನ್ ಸೆಕ್ಟರ್ ಸಿದ ಚಂಗ್ಬ ಅದುಗ ಹಾಸ್ಪಿಟಾಲಿಟಿ ಗಿ ಸೆಕ್ಟರ್ ಸಿದ ಚಂಗ್ಬ ಹೈಬಸೆ ಅದಗಿ ಇವನ್ ಕ್ರೂಸ್ ತ ಥಬಕ್ ತೌಬಸಿಸು ಹೋಜಿಕ್ತಿ ದುಮ್ ಉನರ ಎ ಹಜಮ ತಾವ ಮಸಿಗಿ ಮತಾಂಗ್ ಸಿದ ಮುಲಾಕ್ ಜಬಕನ್ ಅಕೈನ ಮಸಿಗಿ ಲಮ್ ಸಿದ ಕರಿಯರ್ ಅಮ ಸೆಮ್ಗೆ ಹೈ ಬತಾಗದಿ ಕರ್ಮೈನ ಸೆಮ್ಗನಿ ಹೈಬಿಗಿ ಮತಾಂಗ್ ದಕಿ ತಂಗ್ ಥಂಬಿಯೋ
2: ಹೋಯ್ ಹೈ ಜಗೆ ಸಿಗಿ ಏವಿಯೇಷನ್ ತ ಹಾಸ್ಪಿಟಾಲಿಟಿ ಸೆಕ್ಟರ್ ಸಿದ ಕರಿಯರ್ ಸೆಮ್ಬ ಹೈಬಸೆ ಯಾಮ್ ಕಾ ಹೈನ ಥೈದೋಕ್ಪ ಹೈರು ಸಿಂಗುಬಗಿ ಮಥೌ ಯಾಮ್ ಕಾ ಹೈನ ತಾವದಿ ನತೆ ಕ್ವಾಲಿಫಿಕೇಶನ್ ಸೆ ಮೊಯ್ನ ಯಾಮ್ನ ಮಿನಿಮಮ್ ಮೊಯ್ನ ಕೌವೆ 10 ಪ್ಲಸ್ 2 ಹೈನ ಕೌವೆ ಸೆನಿ ಗೋ 12 ಪಾಸ್ ಲೋಯರ್ಬ ಮಿ ಅಮ ಹೆಕ್ತನ ಅದುಮ ಅಪ್ಲೈ ತೌವೆ ಯಾ ಮೇಲ್ ನಟಕನ ಫೀಮೇಲ್ ಚಹಿ 13 ಸುಗತಬನಿ ಹೈಬದೋ ಅದುಗಿ ಕ್ರೈಟೀರಿಯಾ ಅಮ ಲೈರೆ ಅದುದುಗ ಮಸಿದ ಮಥೌ ತಾರಿಬಸೆ ಮೊಯ್ನ ಯೇಂಗ್ ಬಕಾಂದ ಪರ್ಸನಾಲಿಟಿ ದಿ ಯಾಮ್ನ ಯೇಂಗೆ ಕೊಚಾಪಲಿನ ಅದುಗ ಕಮ್ಯುನಿಕೇಶನ್ ಸ್ಕಿಲ್ಸ್ ಹಿಂದಿ ಗಾಂಗ್ಬ ಅಮದಿ ಇಂಗ್ಲಿಷ್ ಗಾಂಗ್ಬ ಗಂಬಗಿ ಶಕ್ತಿ ಹೈ ತಾರೆಕೊ ಸಿಮ ಯಾಮ್ ಯೇಂಗೆ ಕರಿಗಿನೋ ಹಾಬ ಮತಮ್ದ ಸಿಗಿ ಅಕೋಯ್ನ ತೌರುದೋರಿಬ ಥಬಕ್ಸಿದಿ ಮಪಾಂದ ಚಲ್ಲಗ ತೌದೋರಿಬನಿನ ಪ್ಲಸ್ ಅಕೋಯ್ಗೆ ಗಸಾಯ್ಗೆ ಲಾಕ್ತೋರಿಬ ಅಕೋಯ್ಗೆ ಗೆಸ್ ಅಕೋಯ್ಗೆ ಕಸ್ಟಮರ್ ಅಕೋಯ್ಗೆ ಪ್ಯಾಸೆಂಜರ್ ಸಿಂಗ್ಸಿದಿ ಮಪಾನ್ಗೆ ಹಿಂದಿ ಇಂಗ್ಲಿಷ್ ಗಾಂಗ್ಬ ಗಾಕ್ತ ಒಯ್ದೋರಿಬನಿನ ಸಿಗಿ ಲೋನ್ ಅನಿಸೆ ಯಾಮ್ನ ಮಥೌ ತಾಯೆ ಹಾಯ್ತಾರೆ
1: ಓಜಾನಾ ಹೌಜಿಕ್ ಪನ್ಬಿರಂಬ ಮತಮ್ದ ಕ್ರೈಟೇರಿಯಾ ಖರ ಮಖೈಗೆ ಪನ್ಬಿರಮೆ ಅದೋ ಮಖ ತಾರಕ್ಪ ಒಯ್ನ ಅಕೋಯ್ಗೆ ಎಲಿಜಿಬಿಲಿಟಿ ಕ್ರೈಟೇರಿಯಾ ಸೆ ಫಿಲ್ ಅನಿಮಕ್ಸಿಗೆ ಹಾಯ್ತಾರೆ ಕರಮ್ ಕರಮ್ಬ ಕ್ರೈಟೇರಿಯಾ ನ ಚಿಂಗ್ಬ ಸಿಂಗ್ ಲೈ ಹಾಯ್ಬದು ಮಚಾ ಖೈನ ತಂಬಿಯೋ ಸೆ
2: ಗಸೈ 10 ಪ್ಲಸ್ 2 ಸೆ ಮ ಲೈರೆ ಕೋ ಅದು ಖತಂಗ್ ನತನ ಏವಿಯೇಷನ್ ದ ಒಯ್ತಾರಗದಿ ವ್ಯಾಲಿಡ್ ಇಂಡಿಯನ್ ಪಾಸ್ಪೋರ್ಟ್ ಹೋಲ್ಡರ್ ಹಾಯ್ನ ಸೊ ಮೊಯ್ನ ಹಾಯ್ಕೋ ಹಾಯ್ಬ ಮತಮ್ದ ಅದ ಏವಿಯೇಷನ್ ದ ಮುಂಗ್ ಚಂಗೆ ಹಾಯ್ಬ ಮತಮ್ ಸಿದ ಹಾಸ್ಪಿಟಾಲಿಟಿ ನ ಚಗನ ಕೋಯ್ನ ಕ್ರೂಸ್ ಲೈನ್ ಒಯ್ಗೆರ ಹೋಟೆಲ್ ಇಂಡಸ್ಟ್ರಿ ಗಿದದಿ ಕ್ಯಾ ಕನ್ನ ಖಂದ್ರೆ ಅದುಬು ಐ ಅಹಂಬದ ಮಿ ಅನಂಬನ ಕ್ಯಾಬಿನ್ ಕ್ರೂ ಸೆ ಇಂಟ್ರೆಸ್ಟೆಡ್ ಒಯ್ನಬನೆ ನಾ ಐ ಸಿಗೆ ಹಾನ ಹಾಯ್ರಗೆ ಕ್ಯಾಬಿನ್ ಕ್ರೂ ಒಯ್ಬ ಮತಮ್ದ ಲೋನ್ ಖತಂಗ್ ನತನ 10 ಪ್ಲಸ್ 2 ಖತಂಗ್ ನತನ ಅಕೋಯ್ನ ಬಿ ಎಮ್ ಐ ನ ಚಗನ ಬಾಡಿ ಮಾಸ್ ಇಂಡೆಕ್ಸ್ ಹಾಯ್ನ ಖಂಗ್ನಬ ಮಲೈ ಸಿಗೆ ಬಾಡಿ ಮಾಸ್ ಇಂಡೆಕ್ಸ್ ಸೆ ಇಸಾಗೆ ನುಪಿ ಒಯ್ರಗನ 18ದಗಿನ 22 ಭೋಕಿ ಮನುಂದ ಲೈಗದಬನಿ ಅದುಗ ನುಪ ಒಯ್ರಗನ 18ದಗಿನ 25 ಭೋಕಿ ಮನುಂದ ಲೈಗದಬನಿ ಎನ್ ಹಾಯ್ ಅದ ಬಾಡಿ ಮಾಸ್ ಇಂಡೆಕ್ಸ್ ಸೆ ಸಿದಗೆ ಮೊ ಹೆಂದೋಕ್ತನ ಹೈಟ್ ಕ್ರೈಟೀರಿಯಾ ಹಾಯ್ ಬಮಸು ಲೈರೆ ಇಂಡಿಯಾದದಿ ನುಪಿ ಮಚಾ ಸಿಂಗಿದಮಗ್ತದಿ ಮೊಯ್ನ 155 ಸೆಂಟಿಮೀಟರ್ಸ್ ನ ಮಿನಿಮಮ್ ಹಾಯ್ ಅದುಗ ನುಪ ಸಿಂಗಿನ 170 ಸೆಂಟಿಮೀಟರ್ಸ್ ಹಾಯ್ ಇಂಡಿಯಾಗೆ ಹಾಯ್ದುನಸು ಇಂಡಿಯಾದ ಏರ್ಲೈನ್ ಅಮ್ಮದಿ ಲೈ ಅಕಾಸಾ ಹಾಯ್ನ ಅಕಾಸಾ ಖತಂಗ್ನ ಇಂಡಿಯಾದ ನುಪಾಗೆ 167 ಸೆಂಟಿಮೀಟರ್ಸ್ ಕೌಬಸೆ ಅಮುಕ್ ಇಂಟರ್ನ್ಯಾಷನಲ್ ದ ಅಪ್ಲೈ ತೌಗೆ ಹಾಯ್ರಗನ ನುಪಿಮ್ಚಾ ಸಿಂಗಿನ 160 ಸೆಂಟಿಮೀಟರ್ಸ್ ಮಿನಿಮಮ್ ಅದುಗ ನುಪಾಗಿನ 170 ಸೆಂಟಿಮೀಟರ್ಸ್ ಮಿನಿಮಮ್ ಹಾಯ್ ಅದುಬು ಅಮುಕ ಏರ್ಲೈನ್ ಟು ಏರ್ಲೈನ್ ಸೆ ಸಿಗಿ ರಿಕ್ವೈರ್ಮೆಂಟ್ಸ್ ಖರ ಖರ ಖೆನೈ ಹಾಯ್ ತಾಯ್ರಕ ಮೊಯ್ನ ಕೌಬ ಮತಂದ ಆರ್ಮ್ಸ್ ರೀಚ್ ಸೆ 212 ಸೆಂಟಿಮೀಟರ್ ಯೌಬ ಆರ್ಮ್ಸ್ ರೀಚ್ ಹಾಯ್ದಿ ಕೈನೋ ಹಾಯ್ಬ ಕಾನ್ಸಿದ ಅಕೋಯ್ಸೆ ಖುಂಗುಪ್ ಸೆ ಯಾವ್ದಬಿತ ಮೊಯ್ನ ಫ್ಲೋರ್ದ ಲೆಫನ್ಗನಿಬ ಅದುಗ ಖೊಂಗ್ದೋನ್ ಸಿನ ಕೈಗುಂಬ 212 ಸೆಂಟಿಮೀಟರ್ಸ್ ಸಿಗಿ ಮೊಯ್ನ ದಾಗ ಅಮ ಥಂಗನಿ ಅದುಗಿ ಮಪಾಸ್ ಐನ ಖುದ್ಸಿನ ಲಾಂಬ ಫಂಗ್ತಾರಗದಿ ನಂಗ್ಸೆ ಎಲಿಜಿಬಲ್ ಒಯ್ರೆ ಹಾಯ್ನ ಹಾಯಕ ಸಿಗಸೆ ಅದುಗ ಇಂಟರ್ನ್ಯಾಷನಲ್ ಹಾಯ್ರಗದಿ ಕೋಯ್ ಇಂಡಿಯಾಗೆ ಮಪಾನ್ದ ಲೈವ ಏರ್ಲೈನ್ಸಿಂಗ್ಸೆ ಸಿಗಿ ರಿಕ್ವೈರ್ಮೆಂಟ್ಸ್ ನಮ್ಮ ಕೈನೋ ಹಾಯ್ಬದ ಮಿನಿಮಮ್ ಆಫ್ 21 ಇಯರ್ಸ್ ಹಾಯ್ಕೋ ನಟ್ರಗನ ಗ್ರಾಜುಯೇಟ್ ನಟ್ರಗನ 21 years ida kai gumba graduation loidaba ta taragadi moina criteria sida customer service ki related oiba experience na haiba ko sigi se to moi gisu ngasai ki bmi ke kase de dum chap mananan lai only thing is that minimum of 21 years ti su kada ba india ki oiragana isagi chahi tarani pan su kada ba
1: makha tarak pado janga sai ozana thambi ki ba communication skills adegi personality development haiba se yam namak maru oi haina su thambi ki ko ado masi se isada hana yaujeraga su improve tarokna ba khotnarak pa se masi karam no khotnarak kani haibi matang de kitang thambi
2: practice makhan makhan lai ko sigi se adu bo khoin angang sing da yam toin haiba se mirror practice yam tawjau hai isana isa se wangang ba se mingjen de yenga ga wangangu mingjen de tari ba mami se ato pa mi ne haina khallu adagi di requirements da hindi ga english ka se oira bane na yum da lai ba kan se da loan se kara he na haiga lagna ba hai tare e mana bi oi gera yum da lai boi gera wari gum ba sana ba se hindi english kum ba da yam sana o hai na because koi manipur da di koi ki loan hai ba se di mai te ron hai ba se dum oira lai ra bane na adu da gi hendo pa thok na ngang na ba english ngang na ba na tane hindi ngang na ba tanja se phang de adu su lai re da gi di hojik matam da di chokhat pa gi matung ena japalina angang khuding mak se phone ma mam loina mak lai youtube access phangi moi instagram access phangi adu du na social media da su kana kana ba content creator ma ya ma le interview gi skills tak pi ba interpersonal skills tak pi ba si ma ya ma le adu bo ai na hai janing ba di yum da yam practice taw ba mera practice yam kana ba ni andai di video recording taw ja ba isa se na hai ba di ai na ngang ba si phaja bra ai na ngang ba si bu audible oi bra andai di ai na ngang ba se loan se sing bra ai na ngang ba matam se da ai se no phe taw ra ga ngang bra na cha na ai gi se success saurap taw ra ga ngang bra sau na ngang bo oi ra ma ga na sem dok ta re da na ko adu gum ba do sumai na practice ma cha ma cha ma cha me am lai hai ta re si sing se taw ra ka da tum develop taw ba ya ba
1: American na oza ko la matang lo ga che
2: hoi hoi yani
1: hello naharo gi khonjil gi phone in program ni marup ki ming ngam di lai fam ha na tham bi yo
3: ha ki ming arlo ni lai tong bam lai fam na kong ba de gi
2: okay roni
3: ai na concerning ba this is study gi hai gi aviation gi matang ga question am ta hang de gi
1: hang bi yo
3: kena aviation de tang ma tang da hai gi national gi na tang gi hai ga di hindi se fuel oi ba kam dar kar lai ge international gi flight na te gi da adu dang hai bi ne
2: okay
1: tagachari marup ngasi ekhoi gi thoram asida saruk yabi bagi damakta ojana hojiki marup ronina hangbira amba wahang se masi gi pakhom tang pibio
2: ronina hangbirak pase hindi gi fluency je hangbir ek ronina hangbagi matung ena domestic na tagana international na hai aduda domestic hai ra gadi koi se dum india ge manung da laiba se dum aina khan bada ronina min da wese adu oiram da ma le roni india asi di koi se by hook or by crook hindi hai ba se koi gi rashtra bhasha ne hai na sum hai na ba yawe aduga generally speaking aina anywhere lamamada na chal lamamada chatpa matamda english khang daba mi leiram taraga jo hindi hai basi dum ikhang da khang amada bane aduna hindi sidi mathau yam tai fluency se kayam phawa mathau ta ge hai badu di ka he na breng breng ngang bado adu makki mathau du juna te because interview se lang pa matamda so into e chapelina moi se north east ta gine hai taraga di hindi ki relaxation se khitang leite hai badi yaroi ko sidi lai a koi manipur na north east rom da lang pasi ga moi na pa mi se kaino hai pa matamda aina ai customer amaga deal tawba matamda at least adugi wari do sana bangamba pau phauna bangambra haibadu adu khatang ni yeng ise dudagi hendok pathok patina te
1: oza miyo yamana hotel industry si da jangge hai ta ga di mapan lamda gi manipur da recruitment tawba shu yawe
2: adaga
1: isa ge hai di iramdam gi lai hotel sing se masi gi oina masana adum recruitment tawza ba se masi su ke amasu lai di adum masi gi matang su ki tang tham biyo sa
2: okay si ke se join tawba matamda ko ise entry level position haina dum lai ko entry level position hai base koina experience leitaba angang hai gine ko sige se fresher oina changba matam sida adu da entry level position se changa kans ta moisina dum on the job training pi basu yawi na chagana moina dum higher taura kans ta contract kum pada dum taura ga chahi ani gi chahi ahum gi aur chahi ama gi contract ta dum higher ta basu yawe 6 months kum ba moisina on the job training se taura ga duga hai pet yenga kans ta moina pa ma ga dum retain tauba na chagana dum let go tauba hai tare 6 months ki loi pa gi sige sida adu maina taw basu yawe aduga hotel se amuk department makhan makhan lai front office lai F&B lai housekeeping lai sigi sing se fresher oina changbe yai but entry level di oi tare haidi position se yamna niyam na khara pick na di dum pira ani hai tare kodom jabalina seng na dum hai ra bada
1: marata na kolam danga lo khachagi hello naharo gi khonjel gi phone in program ni maruk ki mingga lai fam ga han ba thambio
3: mem aigi ning je lin thoi ka ve da android agi ne
1: marupna kai wahang hang bining mano
3: aina hang jening de koina aviation amasung hospitality jida sang ba matam da na nupi gi machine ji na adu yam na ui da na ko ba ji machine ji han da na ui ba si de kai gi no nupi da na he na kudong cha ba pi ba gi da nu pa ji sang ba se machine yam han da na lai ba ti maram da khang jening ba dom ta den da gi ta khang da ni
1: yamna fazaba wahangaba ngasi akhoi marumna akhoi tharam asida saru yabi dana hangire e thagacheri marum adomna akhoi tharam asibu saru yabi bagi ramakta
2: yam hangba question ne mam taiginu nupi khatang hiring to ije nupa ke gilo vidrino haina linthoi da ina hygiening badi linthoi no doubt india da leba airline sing se women centric oi haide haibadi yare ko indigo hedi as an airline moina thoklakheba matam se hai ki segna haide koi nupi tang hiring to gani haina but air asia lern ba matam da dum nupa hiring to air asia budi hujik budi merge tawrakanda air india ma khada changre akasa nupa hiring tawbi adagi de air india su nupa hiring taw de haibadi yare tawwe ko handa ki jun tha gi tarik trama thoi da manipur da amba interview du da su nupa hiring taw gi ko adu duga nupa hiring taw base kamain taw ge hai basida akhoi se india katangi airline de yeng aroi se atop airline hairakanda aviation hairaga global oiba aviation industry se yeng asi sidati nupa gi chang nupi ki chang se ಹಂಥೈ ನಟ್ರಗನ ಹೇಲಿ ಹೈಬಸೆ ಯಾರೋಯ್ ಹೈನ ಖಲ್ಲೆ ಕೋಯ್ ಅದು ಬಿ ಐ ಹೈಜಕೆ ಕೋಯ್ ಮಣಿಪುರ ದ ಲೈರೆ ಕೋಯ್ ಸ ಕಮೈನ್ ತೌಗೆ ಹೈಬಸೆ ದ ಕೋಯ್ ನಂಗ ಸೈಗೆ ಹೈರಿಂಗ್ ಹೈಬಸೆ ಕೈ ಉಗೆ ಹೈದ ದೆಲ್ಲಿ ದ ಚಲ್ಲಗ ಥಬಕ್ ತೌರುಬಾ ಬೆಂಗಳೂರ್ ದ ಚಲ್ಲ ಥಬಕ್ ತೌಬಾ ಹೈದರಾಬಾದ್ ದ ಥಬಕ್ ತೌಬಾ ಸಿಂಗು ಮಸಿ ಕತಂ ಖಲ್ಲೆವಾ ಅದು ಬು ಏವಿಯೇಷನ್ ಹೈಬಸೆ ದಿ ಚಾಪಲಿನಾ ಯಂ ವಾಸ್ಟ್ ಓಯ್ರ ಲುಫ್ಥಾನ್ಸಾ ಬ್ರಿಟಿಷ್ ಏರ್ವೇಸ್ ಫಿನ್ ಏರ್ ವರ್ಜಿನ್ ಅಟ್ಲಾಂಟಿಕ್ ಸಿಗು ಮಮ್ಯಾಮ್ಸೆ ಇಂಡಿಯಾ ದ ಹೈರಿಂಗ್ ತೌಬಲ್ ಲಾ ಏವ ಕತರ್ ಹೈರಿಂಗ್ ತೌಬಿ ಎಮಿರೇಟ್ಸ್ ಹೈರಿಂಗ್ ತೌಬಿ ಸಿದದಿ ನುಪಾ ಸು ನುಪಿ ಸು ಹೈರಿಂಗ್ ತೌವೇ ಮೊಯ್ಸೆ ಅದುದುನಾ ಕೈಗುಂಬಾ ನುಪಾಸೆನಾ ಹೈದಿ ಎ ಇಂಡಿಯಾದ ಆಪರ್ಚುನಿಟಿ ಲೈತೆ ಮ್ಯಾಮ್ ಪಾಕ್ನ ಹೈರಿಂಗ್ ತೌದೆ ಹೈ ತಾರಗದಿ ಮಪಾಂದಸು ಚಲ್ಲೋ ಹೈಬಕೋ
1: ಅಚುಮನೆಯಾ
2: ಹೈದಿ ಆಪರ್ಚುನಿಟಿ ದುಸು ಹೇನ ಯಾಂಬ ಇಸಾಗಿ ಗಸಾಗಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ಸಿವು ಮೀಟ್ ತೌ ತಾರಗದಿ ಅದುಮ್ ಚತ್ಪಿಯೋ ಫ್ರೆಶರ್ಸ್ ಅದುಮ್ ಹೈರ್ ತೌಬನೆ ಅದ ಓನ್ಲಿ ಥಿಂಗ್ ಇಸ್ ಇಸಾಜೆ ಮಿಕುಪ್ ನೌಮ್ ಸಿಂಗ ಲೈತಾರೆ ಸಿಗಿ ಇಂಟರ್ವ್ಯೂ ಸಿಂಗ್ ಸೆ ಕರಮ್ ಕರಮ್ ಬ ಡೇಟ್ಸ್ ತಲ ಏ ಖೋಟ್ಲಿ ಹೈಬದೋ
1: ಹೈಬ ಲಮ್ ಸಿಂಗ್ ಸಿದ ಚಂಗಗ ಥಬಕ್ ತೌರುಬ ಮತಂದ ನೋಗೈ ಎಕ್ಸ್ಪೀರಿಯನ್ಸ್ ಕೆಯ ಅಮಸು ಲೇರಂಗದೈನೆ ಅದುಗ ಅವಾಬ ಕೆಯ ಅಮಸು ಲೇರಂಗನಿ ಹೈನ ಖಂಜೆ ಅದು ಮಸಿಗಿ ಮತಾಂಗ್ ಸಿದ ಇಸಾಮಕ್ಸು ಹೈತೈ ಕೋ ಮಸಿಗಿ ಹೋಟೆಲ್ ಅಮದಿ ಏವಿಯೇಷನ್ ಗೆ ಇಂಡಸ್ಟ್ರಿ ಸಿದ ಲೈಬಿರಪೊ ಒಯ್ಬನಿನ ಇಸಾದ ತಿಂಗ್ನರ ಕಿಬ ಎಕ್ಸ್ಪೀರಿಯನ್ಸ್ ಖಜಿಕ್ ತಂಗ್ ಮ್ಯಾಮ್ದ ಶೇರ್ ತೌಬಿರಮು
2: ಅವಾಬನ ಹಾನ ಶೇರ್ ತೌರಗೆ ಅದಿ ಮತುಂದ ನುಂಗೈಬನ ಲೈಸಲಜಿ ಏವಿಯೇಷನ್ ದ ಥಬಕ್ ತೌಬಗೆ ಅವಾಬಸೆ ಮತಂಸೆ ಅಯುಕ್ ನುಂಗ್ದೆನ್ ನುಂಗ್ದಾಂಗ್ ಹೈಬಸೆ ಕಾವರಬಗುಂಬನಿ ಕೋ ಹೈದಿ ಥಬಕ್ಸೆ ಜಾಯಿನ್ ತೌಬನು ಮಿತ್ತಗೆ ಕ್ರೂ ಖತಂಗೆ ನತೆಸಿದಿ ಪೈಲಟ್ಸ್ ಕೆ ಒಯ್ಗೆರ ಗ್ರೌಂಡ್ ಸ್ಟಾಫ್ ಕೆ ಒಯ್ಗೆರ ಅಕೋಯ್ ಸೆ 9 to 5 ಕೆ ಜಾಬ್ ಸೆ ನತ್ತಬನಿನ ಅಕೋಯ್ಗೆ ಪರ್ಸನಲ್ ಲೈಫ್ ಫ್ಯಾಮಿಲಿ ಲೈಫ್ ಸೆ ಅಕೋಯ್ ಸೆ ಕಾವ್ರೆ ಹೈದಿ ಲುಹೋಂಬ ಯಾವ್ದವ ಕಯಾ ಅಮ ಅಕೋಯ್ ಚಿಚೆಗೆ ಮಚಾನುಪಾಗಿ ಮಾಗಿ ಚಗುಂಬಸೆ ಐಸೆ ಯಾಮ್ ಯಾವ್ನಿಂಗೆ ಅದ ಐಸೆ ಆಫೀಸ್ ಸೆ ಸುತಿ ನೀವ ಕ ಆಫೀಸ್ ನೈಸೆ ಸುತಿ ಪಿಬಿ ರಕ್ತೇವ ಐಸೆ ಥವಾಯ ನುಂಗಾಯಿತೇವ ಕ ದುಕಾನ್ದದ ಅದುಗುಂಬ ಅದಗೆದಿ ಇವನ್ ಐಸೆ ಅಕೋಯ್ ಚಿಚೆ ಲುಹೋಂಬ ಭಾವಬ ಐಸೆ ಆಫೀಸ್ ಸೆ ಚಲ್ಲಗ ರೋಸ್ಟರಿಂಗ್ ಸೆಕ್ಷನ್ ದ ಚಲ್ಲಗ ಐಸೆ ರಿಕ್ವೆಸ್ಟ್ ತೌಜೇಬ ಹೈದಿ ಐಗ ಹೆಕ್ ಪೊಕ್ಮಿನವ ಚಿಚೆನೆ ಮಾಗಿ ಲುಹೋಂಬನಿ ಖೊಟ್ಪನೆ ಹಾಯ ಕಾಂದದ ಮೊಯ್ನ ಚುತಿದು 5 days ಕತಂಗ ಪಿರ ಏಬ ಅದೈನ ಮ್ಯಾಮ್ ಐದು 5 days ಕಿದಿ ಕೊನರ ಐದು ಹೈದೆ ಅಕೋಯ್ ಕಿಚು ಸುಮಾಯ್ನ ಹೈಜಿಂಗ್ ಪೋದ ಹೈಬಮ ಲೈ ಲುಹೋಂಬ ಮಂಗಾನಿ ಚಕೌಬ ದುಮಾಯ್ನ ಲೈ 10 days ಕಿ ಪಿಬಿಒ ಹೈಬದ ನಂಗ ಅಪ್ಲೈ 10 days ಕಿ ತೌ ತಾರಗಸು 7 days ತಗಿ ಹೆನ್ನ ಚುತಿದಿ ಉಪಾಯ ಲೈತೆ ಅಮೃತಾನ್ ತೌರ್ಕಾನ್ ಮೊಯ್ಸ್ನ 7 days ಕಿ ಚುತಿ ಪಿರ ಏಬ ಐಸೆ ಚಿಚೆಗೆ ಮಂಗಾನಿ ಚಕೌಬ ಯಾವ್ದವಿದ ಹಲ್ಲೇವ ಐಸೆ ಡೆಲ್ಲಿದ ಅದುಗುಂಬಸು ಅದಗಿದಿ ಅಕೋಯ್ ಸೆ ಅಹಿಂಗ್ ಸೆ ಪುಂಗ್ ಭಾರೋದ ಫ್ಲೈಟ್ ತೌಬಸು ಯಾವೆ ನಂಗಿದೆ ಪುಂಗ್ ಮರಿದ ಫ್ಲೈಟ್ ತೌಬಸು ಯಾವೆ ಅದೈ ನುಂಗ್ದಿನ ತಾಲಕ್ತ ಫ್ಲೈಟ್ ತೌಬಸು ಯಾವೆ ಮ್ಯಾಮ್ ಲೈರೆ ಅದು ನಂಗೆ ನತ್ತನ ಇಂಟರ್ನ್ಯಾಷನಲ್ ಚಟ್ಪ ಮತಾಮ್ದ ಅಕೋಯ್ ಸೆ ಜೆಟ್ ಲೈಕ್ ಯಾಮ್ ಫೇಸ್ ತೌವೆಕೋ ಜೆಟ್ ಲೈಕ್ ಆಯ್ಬದಿ ಕೈನೋ ಹಾಯ್ದ ಕೋಯ್ ಗಸಾಗಿ ಟೈಮ್ ಝೋನ್ ಸೆ ಲಮ್ಮಮಗ ಲಮ್ಮಮಗ ಸೆ ಮತಾಮ್ ಸೆ ಮಾನರಕ್ತಬನಿನ ಯೂಸ್ ಟು ಒಯ್ಬ ಗಮ್ದಬದು ಆಯ್ಬದಿ ಬ್ರೇನ್ ಸೆ ಪೊಥಾದಬ ಹಾಯ್ತಾರೆ ಬ್ರೇನ್ ಸೆ ನದಿ ತುಂಬಜೆ ಐ ಇಂಡಿಯಾದ ಲೈರೆ ಕಾಂದದಿ ಪುಂಗ್ ಮಾಪನ್ ಮಾಪನ್ ಮಖಾಯ್ದ ತುಂಬನಿನ ಐ ನಂಗೆ ಸೈ ಫ್ಲೈಟ್ ಪಾಯ್ರೆ ಕಾಂದ ಐಸೆ ತುಂಬಿಂಗಕ್ ತೋಯ್ನೆಬ ಅದು ಐ ಫ್ಲೈಟ್ ಮನುಂದದಿ ಮಗ ತುಂಬ ಯಾದಬನಿನ ಕಾಫಿ ಥಕ್ಚನ್ಬನಿ ಖಂಗ್ದೆ ಚಾ ಥಕ್ಚನ್ಬನಿ ಖಂಗ್ದೆ ಅದುಮಾಯ್ ತರ್ಕಾನ್ ತುಂಬಸೆ ಥುಗಾಯ್ನ ಬಹುತ್ನ ದೊಯ್ನೆದನ ಲಮ್ ಅಮದ ಅಮುಕ್ ಅಕೋಯ್ಸೆ ಯೌರನಿ ಲಮ್ಜೆ ಯೌಬಸಿದದಿ ಇಸಾಸೆದಿ ಪುರಾ ಫಿಸಿಕಲಿ ಡ್ರೇನ್ ಒಯ್ರಸು ಐನ ಗಸಾಯಿ ಥಕ್ಚನ್ಗ್ರಿಬ ಚಾಸನ್ಗ್ರಿಬ ಮ್ಯಾಮ್ದನ ಐಸೆ ಪೊಥಾಬಸೆ ಗಮ್ಮರೋಯ್ ಅದುಮಾಯ್ನ ತೌಬ ಮ್ಯಾಮ್ ಅಮ ಅದುಸೆ ಯಾಮ್ ಪ್ರಾಬ್ಲಮ್ ಒಯ್ದಗಿದಿ ಅದು ಲಮ್ದುದ ಕತಂಗ್ ಅಡ್ಜಸ್ಟ್ ತೌಬ ಅಮುಕ್ ಹೌರಕ್ಪಸಿದ ಅಮುಕ್ ಇಂಡಿಯಾದ ಅಮುಕ್ ಹಂದೊಯ್ನಿನ ಫ್ಲೈಟ್ ಸೆ ಅಮುಕ್ ಹಲಕ್ಪ ಗುಂಬ ಅದುಗುಂಬ ಮ್ಯಾಮ್ಸು ತೌವೆ ಅಗೇನ್ ಆನ್ ದ ಬ್ರೈಟರ್ ಸೈಡ್ ಏವಿಯೇಷನ್ಗೆ ಯಾಮ್ ನುಂಗಾಯ್ಬ ಅಮ್ನ ಕ್ರೂಗಿದಿ ಮಿನಿಮಮ್ ಕ್ವಾಲಿಫಿಕೇಶನ್ಸ್ ಯಾಮ್ ಪಿಕ್ ತಾರಕ ꯁꯣ ꯁꯦꯂꯔꯤ ꯁꯦ ꯌꯥꯝ ꯅꯨꯡꯉꯥꯏ ꯑꯗꯨꯝ ꯆꯥꯄꯂꯤꯅ ꯀꯣ ꯌꯥꯝ ꯀꯝꯐꯣꯔꯇꯦꯕꯜ ꯑꯣꯏꯕ ꯁꯦꯂꯔꯤ ꯑꯃ ꯐꯪꯉꯦ ꯁꯤꯁꯤꯅ ꯃꯔꯝ ꯑꯣꯏꯔꯀꯥꯟꯁꯤꯗ ꯌꯨꯝꯗꯁꯨ ꯌꯥꯝꯅ ꯇꯦꯡꯕꯥꯡꯕ ꯉꯝꯃꯦ ꯑꯗꯒꯤꯗꯤ ꯏꯁꯥꯒꯤ ꯑꯄꯥꯝꯕ ꯑꯅꯤꯡꯕꯁꯨ ꯑꯗꯨꯝ ꯐꯪꯍꯟꯕ ꯉꯝꯃꯦ ꯍꯥꯏ ꯇꯥꯔꯦ ꯑꯗꯒꯤꯗꯤ ꯃꯄꯥꯟ ꯂꯝꯗ ꯀꯣꯏꯕ ꯆꯠꯄꯁꯤꯗꯤ ꯈꯨꯗꯨꯡ ꯉꯥꯏꯔꯕꯅꯦ ꯉꯁꯥꯏꯒꯤ ꯑꯩꯈꯣꯏꯅ ꯁꯦꯟꯃꯥꯒꯨꯝꯕꯗ ꯑꯗꯩꯗꯤ ꯄꯣꯁꯇꯔꯒꯨꯝꯕꯗ ꯎꯈꯤꯕ ꯃꯐꯝ ꯃꯐꯝ ꯃꯌꯥꯝꯁꯦ ꯎꯔꯛꯏꯅꯤꯗꯅ ꯄꯨꯟꯁꯤꯗ ꯅꯣꯡꯇ ꯑꯩ ꯈꯜꯂꯨꯗꯦ ꯑꯩ ꯑꯥꯏꯐꯤꯜ ꯇꯥꯋꯔ ꯎꯒꯅꯤ ꯍꯥꯏꯅ ꯕꯠ ꯗꯦꯟ ꯑꯩꯁꯦ ꯄꯦꯔꯤꯁꯇ ꯆꯠꯂꯀꯥꯟꯗ ꯑꯩꯁꯦ ꯑꯥꯏꯐꯤꯜ ꯇꯥꯋꯔ ꯌꯦꯡꯕ ꯆꯠꯂꯦ ꯑꯩꯁꯦ ꯑꯦꯛꯁꯥꯏꯇꯦꯗ ꯑꯣꯏꯃꯟꯗꯅ ꯑꯩꯁꯦ ꯑꯍꯤꯡ ꯇꯨꯝꯗꯕꯤꯗ ꯑꯗꯒꯤꯗꯤ ꯔꯣꯝ ꯆꯠꯂꯦ ꯔꯣꯝꯗ ꯆꯠꯄꯁꯤꯗ ꯑꯩꯁꯦ ꯑꯣꯜꯔꯦꯗꯤ ꯑꯩ ꯗꯦꯜꯂꯤꯗꯒꯤ ꯑꯩꯁꯦ ꯕꯦꯛ ꯄꯦꯛ ꯇꯧꯗ꯭ꯔꯤꯀꯥꯟꯗ ꯑꯩ ꯔꯣꯁꯇꯔꯁꯤꯗ ꯔꯣꯝꯁꯦ ꯎꯕꯁꯦ ꯑꯩꯁꯦ ꯈꯜꯂꯦ ꯑꯩꯁꯦ ꯑꯃꯕꯨ ꯑꯣꯏꯒꯦꯔꯥ ꯑꯃꯕꯨ ꯑꯣꯏꯒꯦꯔꯥ ꯑꯩ ꯀꯣꯂꯣꯖꯤꯌꯝꯁꯤꯗꯤ ꯌꯦꯡꯗꯕꯤꯗ ꯑꯩ ꯇꯣꯔꯣꯏ ꯍꯥꯏꯅ ꯑꯩꯁꯦ ꯈꯜꯂꯦꯕ ꯀꯣꯂꯣꯖꯤꯌꯝ ꯌꯦꯡꯕ ꯆꯠꯂꯦ ꯑꯗꯩꯗꯤ ꯚꯦꯇꯤꯀꯟ ꯁꯤꯇꯤꯒ ꯀꯣꯏꯕ ꯆꯠꯂꯦ ꯑꯗꯩ ꯚꯦꯇꯤꯀꯟ ꯁꯤꯇꯤꯁꯦ ꯎꯕꯗ ꯈꯨꯐ ꯐꯖꯕꯅꯦ ꯑꯗꯨꯗ ꯑꯩꯅ ꯍꯥꯏꯕꯗꯨ ꯉꯁꯥꯏ ꯂꯥꯏꯔꯤꯛ ꯀꯨꯝꯕꯗꯗꯤ ꯚꯦꯇꯤꯀꯟ ꯁꯤꯇꯤ ꯍꯥꯏꯔꯒ ꯍꯦꯛ ꯄꯥꯈꯤꯕꯀꯣ ꯑꯗꯨꯒ ꯑꯉꯥꯡ ꯑꯣꯏꯔꯀꯥꯟꯗꯗꯤ ꯑꯗꯨꯝ ꯃꯪꯂꯥꯟꯒꯤ ꯇꯥꯏꯞꯇ ꯂꯩꯔꯀꯥꯟꯗ ꯆꯥꯎꯔꯛꯑꯀꯥꯟꯗ ꯃꯪ ꯐꯥꯎꯅꯔꯛꯄꯗꯣ ꯑꯗꯨꯁꯤꯡꯗꯣ ꯌꯥꯝ ꯅꯨꯡꯉꯥꯏ
1: ꯑꯆꯨꯝꯕꯒꯤ ꯑꯣꯖꯥ ꯂꯝꯁꯤꯗꯕꯨ ꯆꯪꯁꯤꯜꯂꯨꯕ ꯇꯥꯔꯒꯗꯤ ꯅꯨꯡꯉꯥꯏꯕ ꯑꯃꯗꯤ ꯑꯋꯥꯕꯁꯦ ꯑꯅꯤꯃꯛ ꯑꯗꯨꯝ ꯇꯨꯅ ꯆꯠꯃꯤꯟꯅꯕ ꯉꯥꯛꯇꯅꯤ ꯍꯥꯏꯅ ꯊꯝꯖꯒꯦ ꯑꯣꯖꯥꯒꯤ ꯑꯣꯏꯕ ꯑꯦꯛꯁꯄꯤꯔꯤꯌꯦꯟꯁ ꯀꯌꯥ ꯑꯃꯁꯨ ꯉꯁꯤ ꯑꯩꯈꯣꯏꯒꯤ ꯊꯧꯔꯝ ꯑꯁꯤꯕꯨ ꯇꯥꯕꯤꯔꯤꯕ ꯃꯌꯥꯝꯁꯤꯡꯁꯤꯗ ꯁꯤꯌꯔ ꯇꯧꯕꯤꯔꯝꯕꯒꯤꯗꯃꯛꯇ ꯊꯥꯒꯠꯆꯔꯤ ꯑꯣꯖꯥ ꯃꯈꯥ ꯇꯥꯔꯛꯄꯁꯤꯗ ꯑꯣꯖꯥ ꯍꯧꯒꯠꯂꯛꯂꯤꯕ ꯅꯍꯥꯔꯣꯜꯁꯤꯡꯁꯤꯅ ꯁꯤꯒꯤ ꯂꯝꯁꯤꯗꯗꯤ ꯆꯪꯖꯅꯤꯡꯕ ꯑꯗꯨꯕꯨ ꯃꯃꯥ ꯃꯄꯥ ꯑꯣꯏꯕꯁꯤꯡꯁꯤꯅ ꯆꯪꯍꯟꯅꯤꯡꯗꯕ ꯀꯌꯥ ꯑꯃꯁꯨ ꯌꯥꯎꯔꯝꯒꯅꯤ ꯑꯗꯒꯤ ꯑꯩꯈꯣꯏꯒꯤ ꯏꯀꯨꯏ ꯀꯨꯏꯗꯕꯤꯗ ꯏꯟꯁꯤꯗꯦꯟ ꯑꯃ ꯊꯣꯛꯈꯤꯕ ꯉꯥꯟꯊꯣꯏ ꯁꯔꯃꯥꯅ ꯆꯍꯤ 20 ꯈꯛꯇꯪ ꯉꯥꯏꯔꯤꯕ ꯄ꯭ꯂꯦꯟ ꯀ꯭ꯔꯥꯁ ꯇꯧꯈꯤꯕ ꯑꯃꯦꯗꯕꯥꯠꯇ ꯑꯗꯨꯒꯤ ꯊꯧꯗꯣꯛꯇꯨꯅꯁꯨ ꯇ꯭ꯔꯤꯒꯔ ꯇꯧꯔꯒ ꯍꯥꯟꯅ ꯑꯣꯏꯔꯝꯃꯤꯕ ꯀꯦꯕꯤꯟ ꯀ꯭ꯔꯨ ꯑꯣꯏꯔꯝꯕ ꯃꯌꯥꯝꯁꯤꯗꯁꯨ ꯐꯦꯃꯤꯂꯤꯗꯒꯤ ꯄ꯭ꯔꯦꯁꯔ ꯂꯥꯛꯄ ꯍꯥꯏ ꯇꯥꯔꯦ ꯑꯗꯒꯤ ꯑꯣꯏꯒꯦ ꯀꯥꯏꯅ ꯈꯟꯖꯔꯤꯕ ꯃꯌꯥꯝꯁꯤꯗꯁꯨ ꯑꯣꯏꯔꯨꯔꯅꯨ ꯍꯥꯏꯅ ꯍꯥꯏꯗꯤ ꯈꯤꯇꯪ ꯄ꯭ꯔꯦꯁꯔ ꯂꯥꯛꯄ ꯀꯌꯥ ꯑꯃ ꯌꯥꯎꯔꯝꯒꯅꯤ ꯍꯥꯏꯅꯁꯨ ꯈꯟꯖꯩ ꯑꯗꯣ ꯃꯁꯤꯒꯤ ꯃꯇꯥꯡꯁꯤꯗ ꯑꯃꯨꯛ ꯂꯥꯛꯆꯕ ꯀꯥꯟꯗ ꯐꯦꯃꯤꯂꯤꯒꯤ ꯁꯄꯣꯔꯠꯁꯦ ꯏꯟꯗꯁꯇ꯭ꯔꯤꯁꯤꯗ ꯆꯪꯕ ꯃꯇꯝꯁꯤꯗ ꯑꯗꯨꯛꯀꯤ ꯃꯇꯤꯛ ꯗꯔꯀꯥꯔ ꯑꯣꯏꯕ꯭ꯔꯥ ꯍꯥꯏꯅꯗꯤ ꯈꯟꯖꯩ ꯍꯥꯏꯕꯗꯤ ꯅꯨꯄꯤꯁꯤꯡꯁꯦ ꯃꯔꯨꯑꯣꯏꯅ ꯑꯦꯚꯤꯌꯦꯁꯟ ꯁꯦꯛꯇꯔꯗꯕꯨ ꯆꯪꯈ꯭ꯔꯁꯨ ꯍꯣꯁꯄꯤꯇꯥꯂꯤꯇꯤ ꯁꯦꯛꯇꯔꯁꯤꯗꯕꯨ ꯆꯪ ꯇꯥꯔꯒꯁꯨ ꯍꯦꯛ ꯂꯨꯍꯣꯡꯈꯤ ꯇꯥꯔꯒꯗꯤ ꯃꯥꯒꯤ ꯊꯕꯛꯇꯣ ꯂꯣꯏꯔꯦ ꯍꯥꯏꯕ ꯑꯃ ꯑꯗꯨꯝ ꯈꯟꯅꯕ ꯂꯩꯌꯦꯕꯀꯣ ꯑꯗꯣ ꯃꯁꯤꯒꯤ ꯃꯇꯥꯡꯁꯤꯗ ꯐꯦꯃꯤꯂꯤ ꯁꯄꯣꯔꯠꯁꯦ ꯀꯌꯥꯃꯨꯛ ꯌꯥꯝꯅ ꯃꯔꯨꯑꯣꯏ ꯑꯗꯨꯒ ꯂꯝꯁꯤꯡꯁꯤꯗ ꯊꯕꯛ ꯇꯧꯔꯕ ꯃꯇꯨꯡꯗ ꯇꯣꯛꯂꯛꯑꯒꯁꯨ ꯇꯣꯉꯥꯟꯅ ꯀꯔꯤ ꯊꯕꯛ ꯇꯧꯕ ꯌꯥꯕꯒꯦ ꯍꯥꯏꯗꯤ ꯑꯩꯈꯣꯏꯒꯤ ꯁꯦꯟꯊꯣꯛ ꯂꯝꯕꯤ ꯂꯩꯇ꯭ꯔꯒꯗꯤ ꯄꯨꯟꯁꯤꯁꯦ ꯀꯃꯥꯏꯅ ꯍꯤꯡꯒꯅꯤ ꯅꯠꯇ꯭ꯔ ꯃꯁꯤꯒꯤ ꯃꯇꯥꯡꯁꯤꯗꯁꯨ ꯈꯤꯇꯪ ꯊꯝꯕꯤꯌꯣꯁꯦ
2: ꯑꯗꯨꯗꯤ ꯁꯤꯒꯤ ꯃꯇꯥꯡꯁꯤꯗ ꯆꯥꯄꯂꯤꯅ ꯑꯩ ꯍꯣꯇꯦꯜ ꯏꯟꯗꯁꯇ꯭ꯔꯤ ꯁꯤꯒꯤ ꯍꯥꯟꯅ ꯍꯥꯏꯖꯔꯒꯦ ꯍꯣꯇꯦꯜ ꯏꯟꯗꯁꯇ꯭ꯔꯤꯒꯤ ꯁꯤꯗꯗꯤ ꯉꯁꯥꯏꯒꯤ ꯁꯤꯗ ꯐꯪꯉꯛꯏꯕ ꯑꯦꯛꯁꯄꯤꯔꯤꯌꯦꯟꯁꯁꯤꯗꯤ ꯑꯦꯅꯤꯋꯦꯌꯔ ꯏꯟ ꯗ ꯋꯔꯜꯗ ꯑꯩꯅ ꯆꯠꯄ ꯃꯇꯝꯗ ꯑꯗꯨꯝ ꯁꯤꯖꯤꯟꯅꯕ ꯌꯥꯔꯕꯅꯤ ꯁꯤꯒꯤꯁꯦ ꯁꯝꯅ ꯍꯥꯏꯔꯕꯗ ꯑꯩꯅ ꯃꯄꯥꯟꯒꯤ ꯍꯣꯇꯦꯜ ꯑꯃꯗ ꯊꯕꯛ ꯇꯧꯔꯒ ꯂꯥꯛꯑꯦ ꯑꯦꯛꯁꯄꯤꯔꯤꯌꯦꯟꯁ ꯃꯌꯥꯝ ꯑꯃ ꯄꯨꯔꯒ ꯂꯥꯛꯑꯦ ꯍꯥꯏꯅ ꯍꯥꯏꯔꯕ ꯃꯇꯨꯡꯁꯤꯗ ꯑꯩꯅ ꯁꯤꯗ ꯂꯥꯛꯑꯀꯥꯟꯗ ꯃꯅꯤꯄꯨꯔꯗꯁꯨ ꯍꯧꯖꯤꯛꯇꯤ ꯍꯣꯇꯦꯜ ꯑꯆꯧ ꯑꯆꯧꯕ ꯃꯌꯥꯝ ꯂꯩꯔꯦ ꯑꯗꯨꯗꯨꯅ ꯁꯤꯁꯤꯡꯁꯤꯗ ꯀꯔꯤꯒꯤ ꯊꯕꯛ ꯑꯦꯄ꯭ꯂꯥꯏ ꯇꯧꯕ ꯌꯥꯔꯣꯏ ꯅꯠꯇ꯭ꯔ ꯑꯗꯩ ꯄ꯭ꯂꯁ ꯑꯦꯛꯁꯄꯤꯔꯤꯌꯦꯟꯁꯇꯨꯒꯤ ꯕꯦꯁꯤꯁꯇ ꯊꯕꯛꯇꯣ ꯄꯣꯖꯤꯁꯟꯗꯣ ꯄꯤꯔꯛꯇꯣꯏꯅꯤꯅ ꯑꯗꯨꯃꯒꯤ ꯑꯣꯄꯣꯔꯆꯨꯅꯤꯇꯤꯗꯁꯨ ꯂꯩ ꯑꯗꯨꯅ ꯀꯔꯤꯝꯇ ꯃꯥꯡꯖꯅꯤꯡꯉꯥꯏ ꯂꯩꯇꯦ ꯍꯥꯏꯅ ꯈꯜꯂꯦ ꯑꯗꯨꯒ ꯑꯅꯗꯔ ꯃꯤ ꯍꯩꯅ ꯉꯁꯥꯏꯒꯤ ꯀ꯭ꯋꯦꯔꯤ ꯑꯃ ꯂꯩꯕꯁꯦ ꯑꯦꯚꯤꯌꯦꯁꯟꯁꯦ ꯁ꯭ꯄꯦꯁꯦꯜꯂꯤ ꯍꯥꯏꯗꯤ ꯃꯥꯗꯣ ꯑꯦꯌꯔ ꯍꯣꯁꯇꯦꯁꯇꯤ ꯑꯣꯏꯔꯝꯃꯦ ꯑꯗꯣ ꯌꯨꯝ ꯄꯥꯟꯕꯗꯒꯤ ꯇꯣꯛꯑꯦ ꯍꯥꯏꯕꯁꯦ ꯑꯗꯨꯝ ꯍꯩꯅꯗ꯭ꯔꯅꯦ ꯑꯗꯣ ꯁꯤꯁꯦ ꯃꯤ ꯃꯤꯒꯤ ꯑꯄꯥꯝꯕꯅꯦ ꯑꯩꯒꯤ ꯏꯃꯥꯟꯅꯕꯤ ꯃꯌꯥꯝ ꯑꯃ ꯂꯩ ꯑꯉꯥꯡ ꯑꯅꯤ ꯁꯨꯔꯕ ꯑꯃꯇꯪ ꯄꯣꯛꯄ ꯌꯨꯝ ꯄꯥꯜꯂꯕ ꯆꯍꯤ 4 ꯁꯨꯔꯕ ꯌꯨꯝ ꯄꯥꯟꯕ 5 ꯁꯨꯔꯕ ꯑꯩꯈꯣꯏꯒꯤ ꯁꯤꯅꯤꯌꯔꯁ ꯃꯌꯥꯝ ꯑꯃ ꯂꯩ ꯃꯆꯥ ꯆꯥꯎꯔꯕ ꯐꯣꯔꯦꯟꯗ ꯂꯥꯏꯔꯤꯛ ꯇꯝꯕ ꯊꯕꯛ ꯇꯧꯔꯕꯕꯨꯛ ꯌꯥꯎꯔꯦꯀꯣ ꯃꯆꯥ ꯃꯣꯏꯁꯤꯡꯗꯣ ꯑꯗꯨꯝ ꯂꯨꯍꯣꯡꯉꯀꯥꯟꯗ ꯑꯗꯨꯝ ꯊꯕꯛ ꯇꯧꯋꯦ ꯀꯟꯇꯤꯅ꯭ꯌꯨ ꯇꯧꯋꯦ ꯃꯦꯇꯔꯅꯤꯇꯤ ꯂꯤꯐ ꯍꯥꯏꯕꯁꯦ ꯄꯤꯌꯦꯕ ꯃꯦꯇꯔꯅꯤꯇꯤ ꯂꯤꯐꯁꯦ ꯑꯦꯚꯤꯌꯦꯁꯟꯗꯗꯤ ꯌꯥꯝ ꯅꯨꯡꯉꯥꯏ ꯍꯥꯏ ꯇꯥꯔꯦ ꯀꯩꯒꯤꯅꯣ ꯍꯥꯏꯕꯗ ꯗꯤ ꯖꯤ ꯁꯤ ꯑꯦ ꯍꯥꯏꯅ ꯑꯩꯈꯣꯏ ꯗꯥꯏꯔꯦꯛꯇꯔꯦꯠ ꯖꯦꯅꯔꯦꯜ ꯑꯣꯐ ꯁꯤꯚꯤꯜ ꯑꯦꯚꯤꯌꯦꯁꯟ ꯍꯥꯏꯅ ꯔꯦꯒꯨꯂꯦꯇꯔꯤ ꯕꯣꯗꯤ ꯑꯃ ꯂꯩꯀꯣ ꯑꯦꯚꯤꯌꯦꯁꯟꯒꯤ ꯃꯣꯏꯅ ꯑꯩꯈꯣꯏꯗ ꯄꯤꯕ ꯃꯦꯇꯔꯅꯤꯇꯤ ꯂꯤꯐꯁꯦ ꯀꯟꯁꯤꯚ ꯇꯧꯕꯗꯒꯤꯅ ꯑꯉꯥꯡꯁꯦ ꯎꯅꯕ ꯐꯥꯎꯕ ꯅꯨꯄꯤꯁꯤꯅ ꯁꯤꯁꯦ ꯂꯤꯐ ꯄꯤꯊꯣꯛꯑꯦꯕ ꯃꯣꯏꯅ ꯂꯤꯐꯁꯦ ꯄꯤꯊꯣꯛꯑꯅꯤ ꯑꯗꯨꯒꯤ ꯃꯇꯨꯡꯗ ꯑꯃꯨꯛꯀ 3 months ꯑꯃꯨꯛꯀ ꯑꯦꯛꯁꯇꯦꯟꯁꯟ ꯑꯃ ꯄꯤꯕ 3 months ꯂꯣꯏꯔꯕ ꯃꯇꯨꯡꯗ ꯕꯦꯁ ꯑꯣꯟ ꯃꯦꯗꯤꯀꯦꯜ ꯒ꯭ꯔꯥꯎꯟ ꯑꯃꯨꯛꯀꯁꯨ ꯑꯦꯛꯁꯇꯦꯟꯁꯟ ꯂꯧꯕ ꯌꯥꯏꯕ ꯁꯤꯒꯤꯁꯦ ꯑꯦꯛꯁꯇꯦꯟꯁꯟꯁꯦ ꯂꯧꯕꯗ ꯑꯦꯌꯔꯂꯥꯏꯟ ꯈꯔꯅ ꯄꯦꯗ ꯃꯦꯇꯔꯅꯤꯇꯤ ꯂꯤꯐ ꯄꯤꯀꯣ ꯑꯗꯒꯤꯗꯤ ꯄ꯭ꯂꯁ ꯃꯦꯗꯤꯀꯦꯜ ꯏꯟꯁꯨꯔꯦꯟꯁ ꯀꯩꯀꯥ ꯃꯌꯥꯝ ꯑꯃꯁꯨ ꯂꯩꯕꯅꯤꯅ ꯀꯥꯟꯅꯕꯒꯤ ꯀꯥꯟꯅꯕ ꯉꯥꯛꯇꯅꯤ ꯍꯥꯏ ꯇꯥꯔꯦ ꯁꯤꯒꯤꯗꯤ ꯑꯗꯨꯗꯨꯅ ꯍꯦꯛꯇ ꯌꯨꯝ ꯄꯥꯜꯂꯀꯥꯟꯗ ꯁꯤꯒꯤ ꯊꯕꯛꯁꯦ ꯊꯥꯗꯣꯛꯀꯗꯕꯅꯤ ꯅꯠꯇ꯭ꯔꯒꯅ ꯑꯁ ꯌꯨꯝꯕꯨ ꯄꯥꯜꯂꯗꯤ ꯑꯦꯚꯤꯌꯦꯁꯟꯗꯤ ꯀꯔꯤꯝ ꯀꯥꯟꯅꯗ꯭ꯔꯦ ꯄꯨꯟꯁꯤ ꯂꯣꯏꯔꯦ ꯍꯥꯏꯕꯗꯨꯗꯤ ꯂꯩꯇꯦ ꯒ꯭ꯔꯥꯎꯟꯗ ꯊꯕꯛ ꯃꯌꯥꯝ ꯑꯃ ꯂꯩ ꯇ꯭ꯔꯦꯅꯔ ꯑꯣꯏꯕ ꯌꯥꯏ ꯑꯗꯒꯤꯗꯤ ꯑꯗꯨ ꯈꯛꯇꯪ ꯅꯠꯇꯅ ꯑꯩꯈꯣꯏ ꯗꯤ ꯖꯤ ꯁꯤ ꯑꯦꯒꯤ ꯑꯩꯅ ꯉꯁꯥꯏ ꯄꯟꯖꯈꯤꯕ ꯑꯗꯨꯃꯥꯏꯅ ꯑꯩꯈꯣꯏ ꯁꯦꯐꯇꯤ ꯇ꯭ꯔꯦꯅꯔ ꯀꯥꯏꯅꯒ ꯂꯩꯀꯣ ꯑꯗꯨꯗꯨꯅ ꯀ꯭ꯔꯨꯃꯛ ꯅꯠꯇ ꯇꯥꯔꯒꯁꯨ ꯃꯈꯥꯗ ꯁꯦꯐꯇꯤ ꯇ꯭ꯔꯦꯅꯔ ꯁꯔꯚꯤꯁ ꯇ꯭ꯔꯦꯅꯔ ꯒ꯭ꯔꯨꯃꯤꯡ ꯇ꯭ꯔꯦꯅꯔ ꯍꯥꯏꯅ ꯃꯌꯥꯝ ꯑꯃ ꯂꯩ
4: ai sama ki meng hanjabam ki to laipam na dhamapur na habam bama le gai ding
1: marup na ngasi koi gi guest ta hang bining ba wahang si kari oibir bano marup
4: aviation ge recruitment ki notice thok pa se karam mana chen bano kamai na khang ni hai di hai di set page kum basi su adom lai bani na
1: kongzaning
4: aduga si gi high requirements eh
1: sino
4: kongzaning eh
1: Masi katang oi bira bira maro ato pedi khang bining balai tra bra.
4: Ah, si katang.
1: Thagachari maro ngasi ekhoi gi thara masi da saruk yabi bagi da makta. Akoi gi maro na haibi rei base aviation gi notice to pedi hojik ti dom AI generate to bya ar bani na haita re ba. Fake notice me amam se thok pashi yaung nei ri adana karam mana chumi karam mana lali habi si gi matang da madi height ki requirement gi matang se so hang bi rei masi matang da jana ki tang tam bio.
2: Okay. Masa koi na haija ki padu ko haija program haurak pada koi height requirements nupim cha gi 155 cm and adum haija kre ko. Chumme hujikan se fake notice kum bayam lai aduga mi sing sing na kamain to ge har kan se scam to bi ba ko ngang sing se haidi e paisa suk pi ro do ai na ngon da thok to happy doi ni kai na ga tawra ga paisa ga lo thok ki ba du ꯈ꯭ꯋꯥꯏꯗꯒꯤ ꯁꯣꯔ ꯑꯣꯏꯕ ꯑꯗꯨꯒ ꯁꯨꯃꯥꯏꯅ ꯁ꯭ꯀꯦꯝ ꯁꯦ ꯁꯨꯡꯅ ꯅꯠꯇꯕ ꯀꯥꯏꯗꯒꯤ ꯌꯦꯡꯒꯅꯤ ꯍꯥꯏ ꯇꯥꯔꯒꯗꯤ ꯑꯦꯌꯔꯂꯥꯏꯟ ꯈꯨꯗꯤꯡꯃꯛꯀꯤ ꯃꯁꯥ ꯃꯁꯥꯒꯤ ꯑꯣꯐꯤꯁꯤꯌꯦꯜ ꯑꯣꯏꯕ ꯄꯦꯖ ꯑꯃ ꯂꯩꯔꯝꯒꯅꯤꯀꯣ ꯄꯦꯖꯁꯤꯒꯤꯗ ꯆꯪꯉ ꯀꯥꯟꯁꯤꯗ ꯑꯩꯈꯣꯏꯅ ꯃꯈꯥꯁꯦ ꯁꯨꯝ ꯆꯤꯡꯊꯔ ꯀꯥꯟꯁꯤꯗ ꯀꯔꯤꯌꯔꯁ ꯍꯥꯏꯅ ꯃꯈꯥꯗ ꯑꯃ ꯂꯩꯔꯝꯒꯅꯤ ꯀꯔꯤꯌꯔꯁꯇ ꯑꯩꯈꯣꯏꯅ ꯀ꯭ꯂꯤꯛ ꯇꯧꯕ ꯃꯇꯝꯁꯤꯗ ꯃꯁꯥ ꯃꯊꯟꯗ ꯊꯥꯁꯤꯒꯤ ꯔꯤꯀ꯭ꯋꯥꯏꯌꯔꯃꯦꯟ ꯅꯠꯇ꯭ꯔꯒꯅ ꯏꯟꯇꯔꯚ꯭ꯌꯨꯒꯤ ꯗꯦꯠꯁꯀꯣ ꯑꯗꯒꯤꯗꯤ ꯀ꯭ꯔꯨꯒꯤ ꯔꯤꯀ꯭ꯋꯥꯏꯌꯔꯃꯦꯟ ꯂꯥ ꯒ꯭ꯔꯥꯎꯟ ꯁ꯭ꯇꯥꯐꯀꯤ ꯔꯤꯀ꯭ꯋꯥꯏꯌꯔꯃꯦꯟ ꯂꯥ ꯄꯥꯏꯂꯠꯀꯤ ꯔꯤꯀ꯭ꯋꯥꯏꯌꯔꯃꯦꯟ ꯂꯥ ꯍꯥꯏꯕꯁꯦ ꯃꯁꯥ ꯃꯊꯟꯗ ꯂꯣꯏꯅꯃꯛ ꯊꯣꯛꯄꯅꯦ ꯑꯗꯨꯒ ꯑꯩꯈꯣꯏꯅ ꯑꯦꯄ꯭ꯂꯥꯏ ꯇꯧꯕꯁꯨ ꯗꯥꯏꯔꯦꯛ ꯃꯣꯏꯒꯤ ꯉꯁꯥꯏꯒꯤ ꯑꯦꯌꯔꯂꯥꯏꯟꯒꯤ ꯋꯦꯕꯁꯥꯏꯠꯁꯦ ꯁꯤꯗꯒꯤ ꯑꯗꯨꯝ ꯑꯦꯄ꯭ꯂꯥꯏ ꯇꯧꯕ ꯌꯥꯏꯌꯦꯕ ꯈ꯭ꯋꯥꯏꯗꯒꯤ ꯁꯣꯏꯗꯕꯗꯤ ꯁꯤꯅꯤꯀꯣ ꯑꯗꯨꯈꯛꯇꯪ ꯅꯠꯇꯅ ꯑꯗꯨꯝ ꯏꯟꯁꯇꯥꯒ꯭ꯔꯥꯝꯗ ꯄꯦꯖ ꯑꯃ ꯂꯩꯕꯅꯦ ꯃꯦꯞ ꯑꯦꯚꯤꯌꯦꯁꯟ ꯀꯔꯤꯌꯔ ꯍꯥꯏꯅ ꯁꯤꯁꯨ ꯖꯦꯅꯨꯋꯤꯟ ꯑꯣꯏꯕ ꯄꯦꯖꯅꯦ ꯃꯣꯏꯗꯁꯨ ꯑꯗꯨꯝ ꯑꯦꯗꯚꯔꯇꯤꯁꯃꯦꯟꯁ ꯑꯗꯨꯝ ꯂꯥꯛꯄꯅꯦ ꯑꯗꯨꯅ ꯃꯣꯏꯅ ꯑꯗꯨꯝ ꯑꯞꯗꯦꯠ ꯄꯤꯔꯒ ꯂꯩꯕꯅꯦꯕꯀꯣ ꯑꯗꯨꯝ ꯋꯤꯛꯂꯤ ꯑꯣꯏꯒꯦꯔꯥ ꯑꯦꯅꯤꯋꯦꯌꯔ ꯏꯟ ꯏꯟꯗꯤꯌꯥꯗ ꯂꯥꯛꯄ ꯏꯟꯇꯔꯚ꯭ꯌꯨꯁꯤꯡꯁꯦ ꯃꯦꯞ ꯑꯦꯚꯤꯌꯦꯁꯟ ꯀꯔꯤꯌꯔꯗꯗꯤ ꯁꯣꯝ ꯏꯟꯁꯇꯥꯒ꯭ꯔꯥꯝꯒꯨꯝꯕ ꯁꯤꯖꯤꯟꯅꯕꯤ ꯇꯥꯔꯒꯗꯤ ꯑꯗꯨꯗ ꯌꯦꯡꯕꯤꯌꯣ
1: ꯑꯣꯖꯥꯅ ꯉꯁꯤꯒꯤ ꯀꯣꯂꯦꯖꯀꯤ ꯍꯪꯕꯤꯔꯛꯈꯤꯕ ꯋꯥꯍꯪꯒꯤ ꯃꯇꯨꯡꯏꯟꯅ ꯄꯥꯎꯈꯨꯝꯁꯦ ꯄꯤꯕꯤꯈ꯭ꯔꯕ ꯃꯇꯨꯡꯗ ꯃꯈꯥ ꯇꯥꯔꯛꯄꯗ ꯑꯣꯖꯥꯗ ꯑꯃꯨꯛ ꯂꯥꯛꯆꯅꯤꯡꯉꯤꯕꯁꯦ ꯑꯦꯚꯤꯌꯦꯁꯟ ꯑꯃꯗꯤ ꯍꯣꯇꯦꯜ ꯏꯟꯗꯁꯇ꯭ꯔꯤꯁꯤꯗ ꯆꯪꯕ ꯃꯇꯝꯒꯤ ꯏꯟꯇꯔꯚ꯭ꯌꯨ ꯀꯧꯔꯦ ꯍꯥꯏꯅꯁꯨ ꯑꯣꯖꯥꯅ ꯊꯝꯕꯤꯔꯤ ꯏꯟꯇꯔꯚ꯭ꯌꯨ ꯀꯧꯕ ꯃꯇꯝꯁꯤꯗ ꯑꯦꯚꯤꯌꯦꯁꯟꯒꯤ ꯑꯣꯏꯅ ꯍꯥꯏ ꯇꯥꯔꯒꯁꯨ ꯑꯩꯈꯣꯏꯒꯤ ꯏꯌꯔꯂꯥꯏꯟꯒꯤ ꯃꯇꯨꯡꯏꯟꯅ ꯑꯩꯈꯣꯏ ꯍꯥꯏꯠ ꯑꯦꯟ ꯕꯤ ꯑꯦꯝ ꯑꯥꯏ ꯍꯥꯟꯅ ꯆꯦꯛ ꯇꯧꯕꯁꯨ ꯌꯥꯎꯋꯦ ꯑꯗꯒꯤ ꯑꯩꯈꯣꯏꯒꯤ ꯒ꯭ꯔꯨꯞ ꯗꯤꯁꯀꯁꯟ ꯇꯧꯕ ꯂꯣꯏꯔꯕ ꯃꯇꯨꯡꯗ ꯄꯔꯁꯅꯦꯜ ꯏꯟꯇꯔꯚ꯭ꯌꯨ ꯂꯥꯛꯄ ꯗꯣꯀꯨꯃꯦꯟꯇꯦꯁꯟ ꯆꯦꯛ ꯇꯧꯕ ꯑꯗꯒꯤꯗꯤ ꯈꯔ ꯑꯃꯅꯁꯨ ꯈꯟꯅꯩ ꯕꯤ ꯑꯦꯝ ꯑꯥꯏ ꯑꯃꯗꯤ ꯍꯥꯏꯠꯀꯤ ꯆꯦꯛ ꯇꯧꯕ ꯀꯥꯟꯁꯤꯗ ꯁ꯭ꯀꯥꯔ ꯂꯩꯕ ꯂꯩꯇꯕ ꯍꯥꯏꯅꯁꯨ ꯆꯦꯛ ꯇꯧꯕ ꯃꯇꯝꯁꯦ ꯁꯤꯁꯤꯗ ꯑꯁ ꯑꯩꯒꯤ ꯁ꯭ꯀꯥꯔꯁꯦ ꯌꯥꯝ ꯂꯩꯕꯅꯤꯅ ꯁꯤ ꯀꯃꯥꯏꯅ ꯇꯧꯅꯤ ꯑꯗꯒꯤ ꯌꯥꯃꯛꯇ ꯍꯥꯏ ꯇꯥꯔꯒꯁꯨ ꯌꯥ ꯈꯤꯇꯪ ꯄꯣꯕꯁꯦ ꯑꯗꯨꯝ ꯌꯥꯝ ꯈꯟꯅꯩꯗꯅꯀꯣ ꯑꯩꯒꯤ ꯌꯥꯒꯤ ꯑꯦꯂꯥꯏꯟꯃꯦꯟꯁꯦ ꯈꯤꯇꯪ ꯁꯣꯏꯕꯅꯤꯅ ꯑꯩꯁꯦ ꯈꯔ ꯑꯔꯣꯏꯗ꯭ꯔꯥ ꯍꯥꯏꯅ ꯈꯟꯅꯕꯒꯨꯝꯕ ꯑꯗꯒꯤꯗꯤ ꯍꯣꯇꯦꯜ ꯏꯟꯗꯁꯇ꯭ꯔꯤꯗ ꯑꯃꯨꯛ ꯆꯪꯂꯛꯄ ꯃꯇꯝꯗ ꯑꯦꯐ ꯑꯦꯟ ꯕꯤꯒꯤ ꯑꯣꯏ ꯇꯥꯔꯒꯁꯨ ꯏꯆꯝ ꯆꯝꯅ ꯑꯗꯨꯝ ꯏꯟꯇꯔꯚ꯭ꯌꯨ ꯇꯧꯕꯅꯆꯤꯡꯕ ꯃꯌꯥꯝ ꯑꯃ ꯇꯧꯋꯦ ꯍꯥꯏꯅꯁꯨ ꯁꯨꯝ ꯇꯥꯖꯩꯕ ꯑꯣꯖꯥ ꯑꯗꯨ ꯃꯁꯤꯒꯤ ꯃꯇꯥꯡꯁꯤꯗ ꯏꯟꯇꯔꯚ꯭ꯌꯨ ꯑꯃꯅ ꯀꯦꯟꯗꯤꯗꯦꯠ ꯑꯃꯗ ꯌꯦꯡꯉꯤꯕꯁꯦ ꯀꯔꯤ ꯀꯔꯤꯅꯣ ꯍꯥꯏꯕꯗꯨꯒꯤ ꯃꯇꯥꯡꯗ ꯈꯤꯇꯪ ꯊꯝꯕꯤꯌꯣ
2: ꯆꯥꯄꯂꯤꯅꯥ ꯅꯁꯤ ꯄꯟꯕꯤꯔꯛꯄꯁꯦ ꯊꯦꯡꯛ ꯌꯨ ꯑꯩꯁꯨ ꯉꯁꯥꯏ ꯑꯦꯚꯤꯌꯦꯁꯟꯒꯤ ꯔꯤꯀ꯭ꯋꯥꯏꯌꯔꯃꯦꯟꯗ ꯑꯩꯁꯤ ꯄꯜꯍꯧꯗ꯭ꯔꯦ ꯍꯥꯏꯗꯤ ꯑꯦꯚꯤꯌꯦꯁꯟꯒꯤ ꯔꯤꯀ꯭ꯋꯥꯏꯌꯔꯃꯦꯟꯇꯗꯤ ꯆꯥꯄꯂꯤꯅꯥꯅ ꯍꯥꯏꯕꯤꯕꯒꯨꯝꯅ ꯁ꯭ꯀꯥꯔꯒꯨꯝꯕ ꯇꯦꯇꯨꯒꯨꯝꯕꯁꯦ ꯌꯥꯗꯦꯀꯣ ꯑꯗꯨꯕꯨ ꯍꯣꯇꯦꯜ ꯏꯟꯗꯁꯇ꯭ꯔꯤꯗꯗꯤ ꯁꯤꯁꯦ ꯃꯊꯧ ꯇꯥꯗꯦ ꯀꯌꯥ ꯀꯟꯅ ꯌꯦꯡꯗꯦ ꯃꯣꯏꯅ ꯁ꯭ꯀꯥꯔ ꯂꯩꯒꯦꯔꯥ ꯇꯦꯇꯨ ꯂꯩꯒꯦꯔꯥ ꯀꯌꯥ ꯀꯟꯅ ꯔꯤꯀ꯭ꯋꯥꯏꯌꯔꯃꯦꯟꯗ ꯑꯗꯨꯗꯣ ꯃꯦꯟꯁꯟ ꯇꯧꯗꯦ ꯑꯗꯨꯕꯨ ꯑꯦꯛꯁꯄꯤꯔꯤꯌꯦꯟꯁ ꯂꯩꯇꯕ ꯐ꯭ꯔꯦꯁꯔ ꯑꯉꯥꯡ ꯑꯃꯅ ꯆꯪꯒꯦ ꯍꯥꯏ ꯇꯥꯔꯒꯗꯤ ꯑꯦꯟꯇ꯭ꯔꯤ ꯂꯦꯚꯦꯜꯗꯗꯤ ꯃꯣꯏꯅ ꯀ꯭ꯋꯦꯁꯟꯁꯦ ꯀꯌꯥ ꯀꯟꯅ ꯇꯦꯛꯅꯤꯀꯦꯜ ꯑꯣꯏꯕ ꯀ꯭ꯋꯦꯁꯟꯗꯤ ꯍꯪꯉ ꯑꯣꯏꯕ ꯀꯃ꯭ꯌꯨꯅꯤꯀꯦꯁꯟꯒꯨꯝꯕ ꯌꯦꯡꯒꯅꯤꯀꯣ ꯑꯗꯩꯗꯤ ꯑꯩꯈꯣꯏ ꯐꯨꯗ ꯑꯦꯟ ꯕꯦꯕꯔꯦꯖꯀꯨꯝꯕꯒꯤ ꯑꯩꯅ ꯑꯗꯨꯒꯤꯗꯨꯗ ꯆꯪꯒꯦ ꯍꯥꯏ ꯇꯥꯔꯒꯗꯤ ꯃꯣꯏꯅ ꯕꯦꯁꯤꯛ ꯑꯣꯏꯕ ꯀ꯭ꯋꯦꯁꯟ ꯍꯥꯏꯕꯗꯤ ꯏꯟꯗꯤꯌꯟ ꯀ꯭ꯋꯤꯖꯤꯟ ꯈꯪꯕ꯭ꯔꯥ ꯏꯟꯗꯤꯌꯟ ꯀ꯭ꯋꯤꯖꯤꯟ ꯅꯪꯅ ꯄꯥꯝꯖꯕ ꯈꯔ ꯍꯥꯏꯔꯛꯎ ꯀꯥꯏꯅꯒꯀꯣ ꯑꯗꯒꯤꯗꯤ ꯀꯣꯐꯤ ꯃꯈꯟ ꯀꯌꯥ ꯂꯩ ꯅꯪꯅ ꯈꯪꯕ ꯑꯅꯤ ꯑꯍꯨꯝꯗꯪ ꯍꯥꯏꯔꯛꯎ ꯑꯗꯒꯤꯗꯤ ꯅꯪ ꯒ꯭ꯔꯤꯟ ꯇꯤ ꯇꯥꯔꯕ ꯑꯗꯨꯃꯥꯏꯅꯀꯣ ꯑꯗꯩ ꯒ꯭ꯔꯤꯟ ꯇꯤꯒ ꯃꯆꯥꯒ ꯀꯃꯥꯏꯅ ꯈꯦꯠꯅꯩ ꯀꯥꯏꯅꯒ ꯑꯗꯨꯃꯥꯏꯅ ꯑꯗꯨꯝ ꯍꯪꯕꯗꯣ ꯑꯗꯩ ꯆꯥ ꯃꯈꯟ ꯀꯌꯥ ꯂꯩ ꯅꯪ ꯈꯪꯕ꯭ꯔꯥ ꯍꯥꯏꯅ ꯆꯨꯝꯅꯤ ꯍꯥꯏꯕ ꯅꯠꯇꯦ ꯂꯥꯜꯅꯤ ꯍꯥꯏꯕ ꯅꯠꯇꯦ ꯕꯠ ꯑꯉꯥꯡꯗꯨꯗ ꯑꯦꯠꯂꯤꯁ ꯅꯪꯗꯣ ꯈꯤꯇꯪ ꯑꯥꯏꯗꯤꯌꯥꯗꯣ ꯕꯦꯁꯤꯛ ꯑꯣꯏꯕ ꯑꯥꯏꯗꯤꯌꯥꯗꯣ ꯂꯩꯕ꯭ꯔꯥ ꯍꯥꯏꯕꯗꯨꯅꯤꯀꯣ ꯏꯟꯇꯔꯚ꯭ꯌꯨꯋꯔꯅ ꯌꯦꯡꯕꯁꯦ ꯄꯔꯁꯅꯦꯂꯤꯇꯤ ꯀꯣꯟꯐꯤꯗꯦꯟꯁ ꯑꯗꯨꯒ ꯀꯃ꯭ꯌꯨꯅꯤꯀꯦꯁꯟ ꯁ꯭ꯀꯤꯜ ꯀꯣꯟꯐꯤꯗꯦꯟꯁꯀ ꯄꯔꯁꯅꯦꯂꯤꯇꯤꯒꯁꯦ ꯂꯩꯇ꯭ꯔꯒꯗꯤ ꯑꯩꯒꯤ ꯀꯃ꯭ꯌꯨꯅꯤꯀꯦꯁꯟ ꯁ꯭ꯀꯤꯜ ꯑꯩ ꯏꯪꯂꯤꯁ ꯌꯥꯝ ꯍꯩꯒꯦꯔꯥ ꯍꯤꯟꯗꯤ ꯌꯥꯝ ꯍꯩꯒꯦꯔꯥ ꯑꯩꯅ ꯃꯤꯉꯣꯟꯗ ꯋꯥ ꯉꯥꯡꯕꯒꯤ ꯃꯑꯣꯡ ꯑꯗꯒꯤꯗꯤ ꯑꯩꯒꯤ ꯐꯦꯁꯦꯜ ꯑꯦꯛꯁꯄ꯭ꯔꯦꯁꯟ ꯑꯩꯒꯤ ꯕꯣꯗꯤ ꯂꯦꯡꯒ꯭ꯋꯦꯖ ꯍꯥꯏ ꯇꯥꯔꯦꯀꯣ ꯁꯤꯁꯦ ꯐꯖꯅ ꯇꯥꯔꯒꯗꯤ ꯑꯩꯁꯦ ꯈꯜꯂꯛꯑꯣꯏ ꯍꯣꯁꯄꯤꯇꯥꯂꯤꯇꯤ ꯑꯦꯟ ꯁꯔꯚꯤꯁ ꯏꯟꯗꯁꯇ꯭ꯔꯤ ꯍꯥꯏꯕꯁꯦ ꯍꯥꯏꯕꯁꯤꯗꯤ ꯃꯤꯒ ꯃꯤꯒ ꯏꯟꯇꯔꯦꯛꯁꯟ ꯇꯧꯕꯅꯤꯅ ꯑꯩꯅ ꯃꯤꯑꯣꯏꯕ ꯑꯃꯗ ꯋꯥ ꯀꯃꯥꯏꯅ ꯉꯥꯡꯒꯦ ꯍꯥꯏꯕꯁꯤꯗ ꯑꯩꯒꯤ ꯀꯝꯄꯅꯤꯒꯤ ꯆꯥꯎꯈꯠꯄ ꯅꯠꯇ꯭ꯔꯒꯅ ꯆꯥꯎꯊꯕ ꯍꯥꯏꯕꯁꯤ ꯑꯗꯨꯗ ꯗꯤꯄꯦꯟ ꯇꯧꯋꯦꯀꯣ ꯕꯤꯀꯣꯁ ꯑꯩꯈꯣꯏꯁꯤꯅ ꯀꯝꯄꯅꯤꯗꯨꯒꯤ ꯅꯠꯇ꯭ꯔꯒꯅ ꯑꯣꯔꯒꯅꯥꯏꯖꯦꯁꯟꯗꯨꯒꯤ ꯑꯩꯈꯣꯏꯁꯦ ꯕ꯭ꯔꯥꯟ ꯑꯦꯝꯕꯦꯁꯦꯗꯔꯅꯤ ꯍꯥꯏꯅ ꯌꯨꯅꯤꯐꯣꯔꯝꯁꯦ ꯁꯦꯠꯂꯒ ꯄꯣꯔꯇ꯭ꯔꯦ ꯇꯧꯗꯣꯏ ꯅꯠꯇ꯭ꯔꯥꯅꯦꯀꯣ ꯀꯁꯇꯃꯔꯁꯤꯒꯤ ꯃꯃꯥꯡꯗ ꯑꯗꯨꯗ ꯑꯩꯅ ꯑꯩꯁꯦ ꯏꯪꯂꯤꯁꯇꯤ ꯌꯥꯝ ꯍꯩꯌꯦ ꯍꯤꯟꯗꯤꯁꯨ ꯑꯩꯁꯦ ꯕ꯭ꯔꯦꯡ ꯉꯥꯡꯉꯦ ꯑꯗꯨꯕꯨ ꯑꯩꯅ ꯏꯟꯇꯔꯚ꯭ꯌꯨ ꯆꯠꯄ ꯃꯇꯝꯁꯤꯗ ꯍꯥꯏꯕꯗꯤ ꯑꯩꯒꯤ ꯕꯣꯗꯤ ꯂꯦꯡꯒ꯭ꯋꯦꯖ ꯌꯥꯝ ꯊꯤꯔꯦꯕ ꯑꯩꯁꯦ ꯄꯣꯁꯆꯔꯁꯦ ꯍꯥꯏꯗꯤ ꯅꯝꯒꯁꯦ ꯏꯄꯣꯟ ꯄꯣꯟꯅ ꯐꯝꯃꯒ ꯑꯗꯒꯤꯗꯤ ꯒ꯭ꯔꯨꯃꯤꯡꯒꯁꯦ ꯇꯧꯗꯕ ꯍꯥꯏꯇꯥꯔꯦꯀꯣ ꯃꯣꯏꯅ ꯈꯟꯗꯣꯏꯁꯦ ꯃꯁꯥꯒꯤ ꯄꯨꯕ ꯀꯦꯌꯔ ꯂꯧꯕ ꯉꯝꯗꯕ ꯃꯤꯁꯤꯅ ꯀꯃꯥꯏꯅ ꯑꯩꯒꯤ ꯀꯁꯇꯃꯔ ꯀꯦꯌꯔ ꯂꯧꯗꯣꯏꯅꯣ ꯍꯥꯏꯅ ꯈꯟꯕꯁꯨ ꯌꯥꯏꯌꯦꯕ ꯄ꯭ꯔꯣꯕ꯭ꯂꯦꯝ ꯑꯃ ꯔꯤꯖꯣꯜꯚ ꯇꯧꯕ ꯃꯇꯝꯗ ꯀꯣꯟꯐꯤꯗꯦꯟꯁ ꯌꯥꯎꯗ꯭ꯔꯒꯗꯤ ꯁꯣꯜꯚ ꯇꯧꯕ ꯉꯝꯃꯣꯏꯕ ꯑꯦꯅꯤ ꯁꯤꯆꯨꯋꯦꯁꯟꯗ ꯑꯗꯨ ꯈꯛꯇꯪꯁꯨ ꯅꯠꯇꯅ ꯑꯦꯚꯤꯌꯦꯁꯟꯗ ꯃꯉꯥꯏꯔꯦ ꯃꯦꯗꯤꯀꯦꯜ ꯏꯃꯔꯖꯦꯟꯁꯤ ꯑꯃ ꯊꯣꯛꯑꯦ ꯈꯜꯂꯣꯅꯦꯀꯣ ꯀꯅꯥꯅꯣꯃ ꯅꯥꯔꯛꯑꯦ ꯀꯅꯥꯅꯣꯃ ꯀꯩꯅꯣꯝ ꯇꯧꯔꯛꯑꯦ ꯍꯥꯏꯕ ꯐ꯭ꯂꯥꯏꯠ ꯃꯅꯨꯡꯗ ꯀꯣꯟꯐꯤꯗꯦꯟꯁ ꯌꯥꯎꯗ꯭ꯔꯒꯗꯤ ꯁꯤꯆꯨꯋꯦꯁꯟꯗ ꯑꯣꯏ ꯍꯦꯟꯗꯜ ꯇꯧꯕ ꯉꯝꯃꯣꯏꯕ ꯏꯟ ꯗ ꯁꯦꯝ ꯃꯦꯅꯔ ꯀꯩꯒꯨꯝꯕ ꯑꯩꯉꯣꯟꯗꯒꯤ ꯁꯣꯏꯈ꯭ꯔꯦ ꯍꯥꯏꯅ ꯈꯜꯂꯣꯅꯦꯀꯣ ꯑꯩ ꯍꯣꯇꯦꯜꯗꯕꯨ ꯑꯣꯏꯒꯦꯔꯥ ꯅꯠꯇ꯭ꯔꯒꯅ ꯑꯦꯅꯤ ꯑꯩ ꯀ꯭ꯔꯨꯁꯇꯕꯨ ꯑꯣꯏꯒꯦꯔꯥ ꯃꯤꯑꯣꯏꯕꯅꯤ ꯁꯣꯏꯕ ꯍꯥꯏꯕꯁꯦ ꯇꯝꯕ ꯉꯝꯕ ꯅꯠꯇꯦ ꯑꯩꯒꯤ ꯁꯥꯏꯠꯇꯒꯤ ꯁꯣꯏꯈ꯭ꯔꯦ ꯍꯥꯏꯇꯥꯔꯒꯗꯤ ꯀꯣꯟꯐꯤꯗꯦꯟꯠꯂꯤ ꯑꯗꯨꯒꯤ ꯁꯤꯆꯨꯋꯦꯁꯟꯗꯨꯕꯨ ꯑꯩꯅ ꯀꯃꯥꯏꯅ ꯍꯦꯟꯗꯜ ꯇꯧꯒꯅꯤ ꯍꯥꯏꯕꯁꯦ ꯑꯗꯨꯝ ꯏꯟꯇꯔꯚ꯭ꯌꯨ ꯂꯧꯕ ꯃꯤꯁꯤꯅ ꯑꯗꯨꯝ ꯎꯕ ꯉꯝꯃꯦꯕ ꯋꯥꯔꯤ ꯋꯥꯇꯥꯏ ꯁꯥꯕ ꯃꯇꯝꯗ ꯑꯗꯨꯁꯤꯡꯗꯨꯅ ꯏꯟꯇꯔꯚ꯭ꯌꯨꯋꯔꯅ ꯌꯦꯡꯉꯤꯁꯦ
1: ꯂꯧꯁꯤꯡ ꯑꯣꯏꯕ ꯌꯥꯕ ꯀꯌꯥ ꯑꯃꯁꯨ ꯑꯣꯖꯥꯅ ꯊꯝꯕꯤꯔꯦ ꯑꯗꯣ ꯂꯣꯏꯁꯤꯜꯂꯛꯄꯁꯤꯗ ꯑꯣꯖꯥ ꯍꯧꯒꯠꯂꯛꯂꯤꯕ ꯅꯍꯥꯔꯣꯜꯁꯤꯡ ꯂꯝꯁꯤꯗꯗꯤ ꯆꯪꯖꯅꯤꯡꯕ ꯍꯥꯏꯇꯥꯔꯦꯀꯣ ꯑꯗꯨꯕꯨ ꯃꯁꯥꯗ ꯀꯔꯤꯒꯨꯝꯕ ꯈꯔ ꯋꯥꯠꯄꯅ ꯏꯟꯇꯔꯚ꯭ꯌꯨꯁꯤꯗ ꯆꯪꯕ ꯉꯝꯍꯧꯗꯕ ꯍꯟꯖꯟ ꯍꯟꯖꯟꯅ ꯇ꯭ꯔꯥꯏ ꯇꯧꯕ ꯀꯌꯥ ꯑꯃꯁꯨ ꯂꯩꯔꯝꯒꯅꯤ ꯍꯥꯏꯅꯁꯨ ꯈꯟꯖꯩ ꯑꯗꯨꯒ ꯍꯧꯒꯠꯂꯛꯂꯤꯕ ꯅꯍꯥꯔꯣꯜꯁꯤꯡ ꯂꯝꯁꯤꯗ ꯆꯪꯒꯦ ꯀꯥꯏꯅ ꯈꯟꯖꯕ ꯀꯌꯥ ꯑꯃꯁꯨ ꯂꯩꯔꯝꯒꯅꯤ ꯍꯥꯏꯅ ꯈꯟꯖꯩ ꯑꯗꯣ ꯃꯈꯣꯏꯗ ꯄꯥꯎꯇꯥꯛ ꯑꯣꯏꯅ ꯑꯣꯖꯥꯅ ꯀꯔꯤ ꯀꯔꯤ ꯊꯝꯕꯤꯅꯤꯡꯕ ꯂꯩꯕꯒꯦ ꯑꯣꯖꯥ?
2: ꯍꯣꯠꯅꯕꯁꯤ ꯂꯦꯞꯄꯤꯒꯅꯨꯀꯣ, ꯍꯣꯠꯅꯕꯁꯤ ꯁꯨꯡ ꯂꯦꯞꯄꯤꯒꯅꯨ. ꯏꯟꯇꯔꯚ꯭ꯌꯨ ꯑꯃꯗ ꯆꯠꯂꯒ ꯑꯩꯗꯤ ꯃꯥꯏ ꯄꯥꯛꯇ꯭ꯔꯦ ꯍꯥꯏꯅ ꯗꯤꯃꯣꯇꯤꯚꯦꯇꯦꯗ ꯑꯣꯏꯕ ꯑꯉꯥꯡ ꯃꯌꯥꯝ ꯑꯃꯁꯨ ꯊꯦꯡꯅꯕ ꯌꯥꯎꯋꯦ ꯑꯗꯨꯒ ꯉꯁꯥꯏꯒꯤ ꯃꯤꯅꯤꯃꯝ ꯀ꯭ꯔꯥꯏꯇꯦꯔꯤꯌꯥꯁꯦ ꯁꯨꯗ꯭ꯔꯒꯗꯤ ꯀ꯭ꯔꯨꯗꯤ ꯑꯣꯏꯕ ꯌꯥꯔꯔꯣꯏ. ꯑꯗꯨꯕꯨ ꯁꯔꯚꯤꯁ ꯑꯦꯟ ꯍꯣꯁꯄꯤꯇꯥꯂꯤꯇꯤ ꯁꯦꯛꯇꯔ ꯌꯥꯝ ꯄꯥꯝꯖꯩ ꯍꯥꯏꯇꯥꯔꯒꯗꯤ ꯍꯣꯇꯦꯜ ꯏꯟꯗꯁꯇ꯭ꯔꯤ, ꯀ꯭ꯔꯨꯁ ꯂꯥꯏꯟ, ꯒ꯭ꯔꯥꯎꯟ ꯁ꯭ꯇꯥꯐꯁꯤꯡꯁꯦ ꯂꯣꯏꯅꯃꯛ ꯖꯣꯏꯟ ꯇꯧꯕ ꯌꯥꯏ. ꯏꯚꯦꯟꯆꯨꯌꯦꯂꯤ ꯑꯦꯠ ꯗ ꯑꯦꯟ ꯑꯣꯐ ꯗ ꯗꯦ ꯑꯩꯈꯣꯏꯁꯦ ꯑꯗꯨꯝ ꯄꯩꯁꯥ ꯇꯥꯟꯒꯦ, ꯐꯥꯏꯅꯥꯟꯁꯤꯌꯦꯜꯂꯤ ꯏꯟꯗꯤꯄꯦꯟꯗꯦꯟꯠ ꯑꯣꯏꯒꯦ ꯍꯥꯏꯀꯣ ꯑꯉꯥꯡꯁꯤꯡꯁꯦ ꯃꯦꯝ ꯑꯩ ꯍꯥꯏꯗꯤ ꯏꯃꯥ ꯏꯄꯥꯒꯤ ꯃꯇꯦꯡ ꯄꯥꯡꯅꯤꯡꯉꯤ ꯏꯟꯇꯔꯚ꯭ꯌꯨ ꯆꯠꯂꯨꯔꯀꯥꯟꯗ ꯈꯜꯂꯛꯇ꯭ꯔꯦ ꯍꯥꯏꯔꯦ ꯅꯪꯀꯣ ꯑꯉꯥꯡꯁꯤꯡꯁꯦ ꯑꯁꯇꯜꯂꯤꯗ ꯃꯦꯝ ꯕꯤꯠ ꯂꯩꯇꯦ, ꯃꯣꯏ ꯁꯨꯝ ꯁꯨꯃꯥꯏꯅ ꯍꯪꯖꯜꯂꯛꯑꯦ ꯈꯣꯠꯆꯜꯂꯛꯑꯦ ꯑꯗꯨꯃꯥꯏꯅ ꯇꯧꯋꯦ ꯀꯥꯏꯅ ꯐꯠ ꯂꯥꯎꯅ ꯗꯤꯃꯣꯇꯤꯚꯦꯇꯦꯗ ꯑꯣꯏꯕꯁꯨ ꯌꯥꯎꯋꯦ. ꯑꯉꯥꯡ ꯈꯔ ꯂꯩ ꯏꯟꯇꯔꯚ꯭ꯌꯨꯁꯦ ꯀꯨꯟꯂꯛ ꯆꯠꯄ ꯑꯉꯥꯡꯁꯨ ꯌꯥꯎꯋꯦ, ꯃꯣꯏꯁꯦ ꯈꯜꯂꯛꯇꯕ꯭ꯔꯥ ꯍꯥꯏꯗꯤ ꯈꯜꯂꯛꯑꯦ ꯑꯗꯨꯃꯥꯏꯅ ꯀꯟꯁꯤꯁꯇꯦꯟꯠ ꯑꯣꯏꯕꯗꯣ. ꯑꯗꯨꯒ ꯏꯟꯇꯔꯚ꯭ꯌꯨ ꯆꯠꯂꯤꯅꯦ ꯍꯥꯏꯔꯒ ꯄꯪꯆꯠ ꯆꯠꯄꯗꯤ ꯅꯠꯇꯕ, ꯐꯔꯁ ꯏꯟꯇꯔꯚ꯭ꯌꯨꯁꯤꯗ ꯑꯩꯅ ꯆꯠꯄ ꯀꯥꯟꯗꯨꯗ ꯑꯩꯅ ꯁꯣꯏꯕꯁꯦ ꯀꯩꯅꯣ ꯍꯥꯏꯕꯁꯦ ꯑꯦꯛꯁꯦꯞ ꯇꯧꯕ ꯑꯃꯁꯨ ꯃꯊꯧ ꯇꯥꯏꯌꯦꯕ. ꯑꯗꯨꯗꯤ ꯅꯦꯛꯁ ꯏꯟꯇꯔꯚ꯭ꯌꯨꯗ ꯑꯃꯨꯛ ꯆꯠꯄꯗ ꯍꯦꯟꯅ ꯄ꯭ꯔꯤꯄꯦꯌꯔ ꯑꯣꯏꯔ ꯆꯠꯇꯥꯔꯦ. ꯑꯗꯒꯤꯗꯤ ꯒ꯭ꯔꯨꯞ ꯗꯤꯁꯀꯁꯟꯒꯤ ꯇꯣꯄꯤꯛ ꯀꯨꯝꯕ ꯑꯗꯒꯤ ꯐ꯭ꯔꯤꯀ꯭ꯋꯦꯟꯂꯤ ꯑꯥꯁ ꯀ꯭ꯋꯦꯁꯟꯁ ꯀꯨꯝꯕꯁꯦ ꯑꯩꯅ ꯍꯥꯏꯖꯕꯒꯨꯝꯅ ꯍꯧꯖꯤꯛꯇꯤ ꯁꯣꯁꯤꯌꯦꯜ ꯃꯦꯗꯤꯌꯥꯁꯦ ꯌꯥꯝꯅ ꯔꯦꯝꯄꯦꯟ ꯑꯣꯏꯔꯕꯅꯤꯅ ꯌꯥꯝ ꯐꯪꯕꯅꯤ ꯁꯤꯒꯨꯝꯕꯁꯦ ꯑꯣꯟꯂꯥꯏꯟꯁꯦ, ꯁꯤꯒꯨꯝꯕꯁꯦ ꯌꯥꯝ ꯅꯩꯅꯕꯤꯕ ꯌꯥꯏ. ꯑꯗꯒꯤꯗꯤ ꯍꯧꯖꯤꯛ ꯃꯇꯝꯗ ꯑꯉꯥꯡꯁꯤꯡꯁꯦ ꯑꯗꯨꯝ ꯀ꯭ꯋꯦꯁꯟ ꯑꯃ ꯍꯪꯕ ꯃꯇꯝꯗ ChatGPT ꯁꯤꯖꯤꯟꯅꯗꯕ ꯑꯉꯥꯡꯁꯦ ꯂꯩꯇ꯭ꯔꯦ ꯍꯥꯏꯇꯥꯔꯦꯀꯣ. ꯑꯗꯨꯒꯨꯝꯕꯒꯤ ꯃꯇꯦꯡ ꯑꯗꯨꯝ ꯂꯧꯕ ꯌꯥꯏ. ꯋꯥꯏ ꯅꯣꯠ, ꯇꯦꯛꯅꯣꯂꯣꯖꯤꯅ ꯆꯥꯎꯈꯠꯂꯛꯄꯒꯤ ꯃꯇꯨꯡ ꯏꯟꯅ ꯏꯁꯥꯒꯤ ꯀꯥꯟꯅꯕꯒꯤ ꯁꯤꯖꯤꯟꯅꯗꯣꯏ ꯑꯣꯏꯇꯥꯔꯒꯗꯤ ꯑꯗꯨꯃꯥꯏꯅ ꯇꯧꯔꯀꯥꯟꯁꯤꯗ ꯍꯣꯠꯅꯕꯗꯤ ꯂꯦꯞꯄꯤꯒꯅꯨꯀꯣ. ꯍꯥꯏꯕꯗꯤ ꯑꯩꯁꯦ ꯏꯟꯇꯔꯚ꯭ꯌꯨꯒꯤ ꯈꯜꯂꯛꯇ꯭ꯔꯦ, ꯑꯩꯁꯦ ꯑꯗꯨ ꯇꯧꯔꯦ ꯑꯗꯥ ꯇꯧꯔꯦ ꯍꯥꯏꯅ ꯏꯁꯥꯗꯣ ꯌꯥꯝꯅ ꯍꯟꯊꯅ ꯈꯟꯖꯕꯒꯤ ꯃꯍꯨꯠꯇ ꯁꯤ ꯏꯟꯇꯔꯚ꯭ꯌꯨꯁꯤꯗ ꯈꯟꯗ꯭ꯔꯒꯗꯤ ꯀꯩ ꯀꯥꯏꯒꯦ, ꯑꯇꯣꯞꯄ ꯏꯟꯇꯔꯚ꯭ꯌꯨ ꯃꯊꯪ ꯂꯥꯛꯄꯗ ꯑꯃꯨꯛ ꯆꯠꯂ ꯂꯣꯏꯔꯦꯅ ꯍꯥꯏꯅ ꯑꯗꯨꯃꯥꯏꯅ ꯇꯧꯔꯒ ꯑꯣꯏꯅ ꯆꯠꯄꯤꯌꯣ. ꯁꯨꯃꯥꯏꯅ ꯆꯠꯄ ꯑꯉꯥꯡꯁꯤꯡꯁꯦ ꯑꯩꯈꯣꯏꯅ ꯆꯥꯡꯆꯠꯇ ꯑꯗꯨꯝ ꯌꯦꯡꯖꯔꯛꯄ ꯃꯇꯝꯗ ꯃꯣꯏꯅ ꯑꯣꯏꯅ ꯍꯦꯜꯂꯤ ꯈꯟꯕꯁꯦ.
1: ꯉꯁꯤ ꯑꯣꯖꯥꯒꯤ ꯆꯤꯜꯂꯕ ꯃꯇꯝ ꯈꯔ ꯀꯥꯏꯊꯣꯛꯄꯤꯗꯨꯅ ꯑꯩꯈꯣꯏꯒꯤ ꯁ꯭ꯇꯨꯗꯤꯑꯣꯁꯤꯗ ꯂꯦꯡꯁꯤꯟꯕꯤꯔꯒ ꯃꯃꯜ ꯌꯥꯝꯂꯕ ꯋꯥꯍꯩ ꯀꯌꯥ ꯑꯃ ꯊꯝꯕꯤꯔꯝꯗꯨꯅ ꯑꯩꯈꯣꯏꯒꯤ ꯊꯧꯔꯝ ꯑꯁꯤꯕꯨ ꯃꯄꯨꯡ ꯐꯥꯍꯟꯕꯤꯕꯒꯤꯗꯃꯛꯇ
2: ꯊꯦꯡꯛ ꯌꯨ ꯁꯣ ꯃꯁ.
0: ꯍꯧꯖꯤꯛ ꯇꯥꯕꯤꯈ꯭ꯔꯦ ꯔꯦꯀꯣꯔꯗꯦꯗ ꯐꯣꯟ ꯏꯟ ꯄ꯭ꯔꯣꯒ꯭ꯔꯥꯝ. ꯊꯧꯔꯝ ꯑꯁꯤꯗ ꯑꯦꯚꯤꯌꯦꯁꯟ ꯑꯃꯗꯤ ꯍꯣꯁꯄꯤꯇꯦꯂꯤꯇꯤ ꯏꯟꯗꯁꯇ꯭ꯔꯤꯗ ꯉꯁꯤꯒꯤ ꯅꯍꯥꯁꯤꯡꯅ ꯀꯔꯤꯌꯔ ꯀꯔꯝꯅ ꯁꯦꯝꯒꯅꯤ ꯍꯥꯏꯕ ꯍꯤꯔꯝ ꯑꯁꯤꯗ ꯑꯥꯔ.ꯑꯦꯟ.ꯇꯤ. ꯏꯟꯁꯇꯤꯇ꯭ꯌꯨꯠ ꯑꯣꯐ ꯑꯦꯚꯤꯌꯦꯁꯟ ꯑꯦꯟ ꯍꯣꯁꯄꯤꯇꯦꯂꯤꯇꯤꯗ ꯗꯣꯃꯦꯟ ꯇ꯭ꯔꯦꯅꯔ ꯑꯣꯏꯅ ꯊꯧ ꯄꯨꯕꯤꯔꯤꯕꯤ ꯑꯃ꯭ꯔꯤꯇꯥ ꯍꯩꯀ꯭ꯔꯨꯖꯝꯒ ꯎꯅꯗꯨꯅ ꯋꯥꯔꯤ ꯁꯥꯕ, ꯎꯅꯗꯨꯅ ꯋꯥꯔꯤ ꯁꯥꯟꯅꯕꯤꯈꯤꯕꯤ ꯆꯞꯂꯤꯅꯥ ꯃꯩꯁꯅꯥꯝ, ꯂꯣꯏꯅꯅ ꯊꯧꯔꯝ ꯑꯁꯤꯒꯤ ꯔꯦꯀꯣꯔꯗꯤꯡꯗ ꯁꯔꯨꯛ ꯌꯥꯖꯈꯤꯕꯤꯁꯤꯡꯗꯤ ꯒꯤꯇꯤꯀꯥ ꯁꯃꯨꯔꯥꯏ ꯂꯥꯠꯄꯝ ꯑꯃꯗꯤ ꯂꯥꯏꯁ꯭ꯔꯝ ꯊꯣꯏꯗꯦꯕꯤ. ꯊꯧꯔꯝ ꯑꯁꯤ ꯇꯥꯍꯟꯖꯈꯤꯕꯒ ꯂꯣꯏꯅꯅ ꯉꯁꯤꯒꯤꯗꯤ ꯅꯍꯥꯔꯣꯜꯒꯤ ꯈꯣꯟꯖꯦꯜ ꯊꯧꯔꯝ ꯁꯟꯗꯣꯛꯆꯕ ꯃꯇꯥꯡ ꯑꯁꯤꯗ ꯂꯣꯏꯁꯤꯟꯖꯔꯤ. ꯊꯧꯔꯝ ꯇꯥꯕꯤꯔꯝꯂꯤꯕ ꯃꯔꯨꯞꯁꯤꯡꯕꯨ ꯂꯥꯏꯁ꯭ꯔꯝ ꯊꯣꯏꯗꯦꯕꯤꯅ ꯑꯃꯨꯛꯀ ꯍꯟꯅ ꯈꯨꯔꯨꯝꯖꯔꯤ.